ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ಗಳಲ್ಲಿ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 16ನೇ ದಿನ ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 7ನೇ ತಾರೀಕು ಶುಕ್ರವಾರ. ಇದೀಗ ಸಮಯ 5:58. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ತಿಳಿಸ್ತಾ ಇಂದಿನ ಬೆಳಗಿನ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಆರ್ ಜೆ ಶ್ರಾವ್ಯ ಹರುಮನೆ.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.

0: ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದು ಡಿವಿಜಿ ಅವರ ನುಡಿ.
1: ಎಂದೆಂದು ನಗುತ್ತಿರು ನೀ ಕಣ್ತುಂಬಿದ ಮಲ್ಲಿಗೆ.
2: ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ನಗುವನ್ನು ಉಳಿಸಿಕೊಳ್ಳೋಣ. ನಗು ಅಮೃತ, ನಿರಾಶೆ ಸೋಲಿಗೆ ಸಾಧನ, ಕೋಪ ಅನರ್ಥ ಪರಂಪರೆಗಳಿಗೆ ಕಾರಣ.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
2: ಕವಿ ಬೇಂದ್ರೆ ಹೀಗೆಂದಿದ್ದಾರೆ: ಹುಸಿ ನಗುತ ಬಂದೇವ, ನಸು ನಗುತ ಬಾಳೋಣ, ತುಸು ನಗುತ ತೆರಳೋಣ, ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾರಿ ಕೆರಳೋಣ. ಅಳು ನಿರಾಶೆ, ನಗು ಬಾಳಿಗೆ ಭರವಸೆ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 6:12. ಇದು ನಾದಾರ್ಚನೆ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಶ್ರಾವ್ಯ ಹರುಮನೆ. ಈ ಹೊತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ವಲಭಿ ಶೈಲಿಯ ದೇವಸ್ಥಾನ ವಾಸ್ತುಶಿಲ್ಪದ ಕುರಿತಾಗಿ ಮಾತಾಡ್ತಾ ಸಾಗೋಣ. ಮೊದಲಿಗೆ ದೇವರ ನಾಮ ಕನಕದಾಸರ ರಚನೆಯ ನಮ್ಮಮ್ಮ ಶಾರದೆ ಅಂಜನ ಕಾಸರಗೋಡವರ ಗಾಯನದಲ್ಲಿ

ಕೆಜೆ ಶ್ರೀವಳ್ಳಿಯವರ ಗಾಯನದಲ್ಲಿ ಪ್ರಸನ್ನ ವೆಂಕಟದಾಸರ ರಚನೆಯ ಕಾಯೋ ಗೋವಿಂದ ಈ ಭಕ್ತಿ ಗೀತೆಯನ್ನ ಇದೀಗ ಕೇಳಿದ್ರಿ. ಇದು ನಾದಾರ್ಚನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ವಲಭಿ ಶೈಲಿಯ ಕುರಿತಾದ ಮಾತುಕತೆ, ಉತ್ತರ ಭಾರತದ ಸಾಂಪ್ರದಾಯಿಕ ದೇವಾಲಯ ಶೈಲಿಯನ್ನ ನಾಗರ ಶೈಲಿ ಎಂದು ಕರೆಯಲಾಗುತ್ತೆ. ಈ ನಾಗರ ಶೈಲಿಯ ಶಿಖರಗಳ ಆಕಾರಕ್ಕೆ ಅನುಗುಣವಾಗಿ ಹಲವು ಉಪಶೈಲಿಗಳಿವೆ. ಅವುಗಳಲ್ಲಿ ವಲಭಿ ಶೈಲಿ ಅತ್ಯಂತ ಪ್ರಮುಖವಾದದ್ದು. ಪುರಾತನ ಬೌದ್ಧರ ಚೈತ್ಯ ಗೃಹಗಳು ಮತ್ತು ಕಲ್ಲಿನ ಬಂಡೆಗಳನ್ನು ಕೊರೆದು ಮಾಡಿದ ಗುಹಾಂತರ ದೇವಾಲಯಗಳಿಂದ ಈ ಶೈಲಿ ಪ್ರೇರಣೆ ಪಡೆದಿದೆ. ಇದರ ಮುಖ್ಯ ಲಕ್ಷಣಗಳನ್ನು ನೋಡೋದಾದರೆ, ಆಯತಾಕಾರದ ಗರ್ಭಗೃಹ. ಸಾಮಾನ್ಯ ದೇವಾಲಯಗಳ ಗರ್ಭಗೃಹ ಚೌಕಾಕಾರದಲ್ಲಿದ್ದರೆ, ವಲಭಿ ಶೈಲಿಯ ದೇವಾಲಯಗಳ ಗರ್ಭಗೃಹವು ಆಯತಾಕಾರದಲ್ಲಿ ಇರುತ್ತೆ. ಇದೀಗ ಮುಂದಿನ ಗೀತೆ ಎಸ್ ವಿ ಶ್ರೀಹರಿ ಅವರ ಗಾಯನದಲ್ಲಿ ಕನಕದಾಸರ ರಚನೆಯ ಗೀತೆ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ನಾದಾರ್ಚನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ವಲಭಿ ಶೈಲಿಯ ದೇವಸ್ಥಾನ ವಾಸ್ತುಶಿಲ್ಪ. ಇದರ ಚಾವಣಿಯ ಬಗ್ಗೆ ಕೇಳೋದಾದರೆ ಈ ಶೈಲಿಯ ಪ್ರಮುಖ ಗುರುತು ಎಂದರೆ ಇದರ ಶಿಖರ. ಮೇಲ್ಛಾವಣಿ ಬೋಲ್ಟ್ ಆಕಾರದ ಅರ್ಧ ಸಿಲಿಂಡರ್ ರೂಪದಲ್ಲಿ ಇದರ ಶಿಖರವನ್ನು ನಿರ್ಮಿಸಲಾಗಿರುತ್ತೆ. ಜೊತೆಗೆ ಇದನ್ನು ಹಿಂಭಾಗದಿಂದ ನೋಡಿದಾಗ ಆನೆಯ ಬೆನ್ನಿನಂತೆ ಕಾಣಿಸೋದ್ರಿಂದ ಇದನ್ನು ಕೆಲವೊಮ್ಮೆ ಗಜಪೃಷ್ಠ ಆಕಾರ ಎಂದು ಕರೆಯಲಾಗುತ್ತೆ. ಇದೀಗ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಶ್ರೀ ಚೌಡೇಶ್ವರಿ ದೇವಿ ಮಹಿಮೆ ಚಿತ್ರದಿಂದ ಸುರೇಖ ಅವರ ಗಾಯನದಲ್ಲಿ ಲಕ್ಷ್ಮೀನಾರಾಯಣ್ ಗುಚ್ಚಿ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ.

ನೀವು ಟ್ಯೂನ್ ಮಾಡಿದ್ರ ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನಬಿಲ್ಲು ನಾದಾರ್ಚನೆ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ವಲಭಿ ಶೈಲಿಯ ದೇವಸ್ಥಾನ ವಾಸ್ತುಶಿಲ್ಪ. ಇದರ ಪ್ರಸಿದ್ಧ ಉದಾಹರಣೆಗಳು ನೋಡೋದಾದ್ರೆ ತೇಲಿಕಾ ಮಂದಿರ ಗ್ವಾಲಿಯರ್, ಇದು 8ನೇ ಶತಮಾನದ ಪ್ರಸಿದ್ಧ ದೇವಾಲಯ, ವಲಭಿ ಶೈಲಿಯ ಅತ್ಯುತ್ತಮ ಹಾಗೂ ದೊಡ್ಡ ಉದಾಹರಣೆ. ಜೊತೆಗೆ ವೈತಾಳ ದೇಗುಲ ಭುವನೇಶ್ವರ. ಒಡಿಶಾದಲ್ಲಿರುವ ಈ ದೇವಾಲಯ ಶಕ್ತಿ ಆರಾಧನೆಗೆ ಹೆಸರಾಗಿದ್ದು ವಲಭಿ ಶೈಲಿಯ ಶಿಖರವನ್ನ ಹೊಂದಿದೆ. ಸಾಮಾನ್ಯವಾಗಿ ದೇವಿ ಶಕ್ತಿ ಆರಾಧನೆ ಮಾತೃಕೆಯರ

ಪೂಜೆ ಹಾಗೂ ಮಲಗಿರುವ ಭಂಗಿಯಲ್ಲಿರುವ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲು. ಉದಾಹರಣೆಗೆ ಶೇಷಶಯನ ವಿಷ್ಣು ಆಗಿರಬಹುದು. ಈ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲು ಅಗಲವಾದ ಆಯತಾಕಾರದ ಸ್ಥಳಾವಕಾಶ ಬೇಕಾಗ್ತಾ ಇತ್ತು. ಅಂತಹ ದೇವತೆಗಳಿಗಾಗಿ ಈ ಶೈಲಿಯ ದೇವಾಲಯಗಳನ್ನು ವಿಶೇಷವಾಗಿ ನಿರ್ಮಿಸಲಾಗ್ತಾ ಇತ್ತು. ವಲಭಿ ಶೈಲಿಯು ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪಗಳ ಕಲ್ಪನಾ ಶಕ್ತಿ ಮತ್ತು ತಾಂತ್ರಿಕ ಕೌಶಲ್ಯಕ್ಕೆ ಹಿಡಿದ ಕನ್ನಡಿ. ಬೌದ್ಧರ ಚೈತ್ಯ ವಾಸ್ತುಶಿಲ್ಪ ಹಾಗೂ ಹಿಂದೂ ದೇವಾಲಯ ನಿರ್ಮಾಣ ಕಲೆಯ ಅಪೂರ್ವ ಸಮ್ಮಿಲನವನ್ನ ನಾವು ಈ ಶೈಲಿಯಲ್ಲಿ ಕಾಣಬಹುದು. ಇದಾಗಿತ್ತು ಈ ಹೊತ್ತಿನ ನಾದಾರ್ಚನೆ ಕಾರ್ಯಕ್ರಮದ ವಿಶೇಷ, ವಲಭಿ ಶೈಲಿಯ ದೇವಸ್ಥಾನ ವಾಸ್ತುಶಿಲ್ಪ. ಇದೀಗ ಮುಂದಿನ ಗೀತೆ ಭಕ್ತ ಸಿರಿಯಾಲ ಚಿತ್ರದಿಂದ ಎಸ್ ಜಾನಕಿ ಹಾಗೂ ಸಂಗಡಿಗರ ಗಾಯನದಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ, ಟಿಜಿ ಲಿಂಗಪ್ಪ ಅವರ ಸಂಗೀತ.

0: ಇದೀಗ ಸಮಯ ಆಗಲಿದೆ 6:50. ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡಿಗರಿಗೆ ಒಂದು ವಿಶಿಷ್ಟ ಧಾಟಿಯ ಹಾಸ್ಯವನ್ನು ಪರಿಚಯಿಸಿದವರು ಸರಸು ಮೈಲಾರಯ್ಯ. ಪಾತ್ರಗಳನ್ನು ಸೃಷ್ಟಿ ಮಾಡಿ ನಕ್ಕು ನಲಿಸಿದವರು. ಕೊರುವಂಜಿ ಹಾಸ್ಯ ಮಾಸಪತ್ರಿಕೆಯಲ್ಲಿ ಸುಮಾರು 25 ವರ್ಷ ಬರೆದರು. ಚಿಕ್ಕ ವಯಸ್ಸಿನಲ್ಲೇ ಸಾಹಿತ್ಯದ ಪ್ರಭಾವಕ್ಕೆ ಒಳಗಾದರು. ಇವರು ಬರೆಯುತ್ತಿದ್ದ ಹಾಸ್ಯ ಲೇಖನಗಳನ್ನ ನಾಕಸ್ತೂರಿ, ಜೆಪಿ ರಾಜರತ್ನಂ, ರಾಶಿ ಆದಿಯಾಗಿ ಎಲ್ಲರೂ ಆನಂದಿಸುತ್ತಿದ್ದರು. ವಿಶಿಷ್ಟ ಧಾಟಿಯ ಲೇಖಕಿ ಟಿ ಸುನಂದಮ್ಮ. ಈ ದಿನ ಟಿ ಸುನಂದಮ್ಮ ಅವರ ಸಂದರ್ಶನದಿಂದ ಆಯ್ದ ಭಾಗವನ್ನು ಕೇಳೋಣ.
4: ಹೈಸ್ಕೂಲಿಗೆ ಬಂದಿದ್ದೆ, ಆಗ ಸಣ್ಣ ಕತೆಗಳನ್ನ ಬರೆಯಕ್ಕೆ ಪ್ರಾರಂಭ ಮಾಡಿದೆ. ಆಗಿನ ಕಾಲದಲ್ಲಿ ಅಂದರೆ ಪ್ರಕಾಶನಕ್ಕೆ ಹೆಚ್ಚು ಅವಕಾಶಗಳಿರಲಿಲ್ಲ. ಈ ಮಾಸಪತ್ರಿಕೆಗಳಾಗಲಿ ವಾರಪತ್ರಿಕೆಗಳಾಗಲಿ ಇರಲಿಲ್ಲ. ಈ ದಿನಪತ್ರಿಕೆಗಳಲ್ಲಿ ಇದ್ದದೊಂದು 2-3 ದಿನಪತ್ರಿಕೆಗಳು ವಾರಕ್ಕೊಂದು ಕತೆ ಹಾಕೋರು ಭಾನುವಾರದ ದಿನ. ಅದಕ್ಕೆ ನಾನು ಸಣ್ಣ ಕತೆಗಳನ್ನು ಬರೆದು ಕಳಿಸ್ದೆ. ಅಂದರೆ ಆಗಲೊಂದು ನನ್ನ ಭಾಷೆ ಆಗಲಿ ಅಷ್ಟೊತ್ತಿಗೆ ಚೆನ್ನಾಗಾಗ್ಬಿಟ್ಟಿತ್ತು. ಆಗಿನ ವಿಷಯ ಅಂತಂದರೆ ಆವತ್ತಿನ ಸಮಸ್ಯೆಗಳು, ಬಾಲ್ಯ ವಿವಾಹ ಮತ್ತು ವರದಕ್ಷಿಣೆ, ವಿಧವೆಯರ ಸಮಸ್ಯೆ, ಇಂಥದ್ದನ್ನು ನಾನು ಬರೆದೆ. ನನಗೆ 11 ವರ್ಷಕ್ಕೆ ಮದುವೆ ಆಗೋಯ್ತು. ಆದರೆ ನಿಜವಾಗಿ ನಾನು ಸಂಸಾರ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು 7 ವರ್ಷಗಳ ನಂತರ. ಅವರಿಗೆ ನಾನು ವಿದ್ಯಾರ್ಥಿನಿಯಾಗಿದ್ದೆ, ನಮ್ಮ ಯಜಮಾನರು ವಿದ್ಯಾರ್ಥಿಯಾಗಿದ್ರು. ಅವರ ಗ್ರಾಜುಯೇಷನ್ ಮಾಡಿಕೊಂಡು ಲಾ ಓದ್ತಾ ಇದ್ರು ಪುನಾದಲ್ಲಿ. ಯಾವಾಗ್ಲಾರು ಬರೋರು. ಆದರೆ ಆಗಿನ ಸಂಪ್ರದಾಯದಲ್ಲಿ ಬಹಳ ಮದುವೆ ಆಗಿದ್ರೂ ಸಹ ಗಂಡ ಹೆಂಡತಿ ಹೊರಗೆ ಹೋಗೋದಾಗ್ಲಿ ಮತ್ತೆ ಬಹಿರಂಗವಾಗಿ ಓಡಾಡೋದಾಗ್ಲಿ ಇರಲಿಲ್ಲ. ಬಹಳ ಇನ್ನು ಆ ಸಂಪ್ರದಾಯ
5: ಬರೆದಿದ್ದನ್ನೆಲ್ಲ ಅವರು ಓದ್ತಾ ಇದ್ರು.
4: ಇಲ್ಲ ಇಲ್ಲ, ಅವ್ರು ಯಾವತ್ತೂ ಓದ್ಲೇ ಇಲ್ಲ. ಅವ್ರಿಗೇನು ನನ್ನ ಹಾಸ್ಯ ಅವ್ರಿಗೆ ಅರ್ಥವೇ ಆಗ್ತಾ ಇರಲಿಲ್ಲ. ಶಿಕ್ಷಣ ಅಂದ್ರೆ ಅದೇ ಒಂದು ಹೋರಾಟ. ಈಗ ಎಲ್ಲದಕ್ಕೂ ಹೋರಾಟ ಆಗುತ್ತೆ. ನನ್ನ ಶಿಕ್ಷಣಕ್ಕೂ ಹೋರಾಟ ಅಂತಲೇ ನಾನು ಅನ್ಕೊಳ್ತೀನಿ. ಆದ್ರೆ ನಾನಲ್ಲ, ನನ್ನ ತಂದೆ ತಾಯಿಗಳ ಮಾಡಿದ ಹೋರಾಟ
5: ಮಾಡಿದ್ರು
4: ಅದು. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಈ ಮಿಡಲ್ ಸ್ಕೂಲ್ ಅಂತಾರಲ್ಲ, 7ನೇ ಕ್ಲಾಸಿನ ತನಕ ಕೂಡ ಶಾಲೆಗಳಿರ್ತಿರ್ಲಿಲ್ಲ. ನಮ್ಮ ತಂದೆ ಅವ್ರಿಗೆ ಬೇರೆ ಬೇರೆ ವರ್ಗ, ಬೇರೆ ಊರಿಗೆ ವರ್ಗ ಆಗೋದು. ಸರ್ಕಾರದ ಕೆಲಸದಲ್ಲಿದ್ರು. ತರೀಕೆರೆ ಅನ್ನೋ ಊರಿಗೆ ಹೋದಾಗ ಅಲ್ಲಿ ನನ್ನ ಗಂಡು ಮಕ್ಕಳ ಶಾಲೆಗೆ ನನ್ನನ್ನು ಸೇರಿಸಿದ್ರು ಓದ್ಲಿ ಅಂತ. ನಮ್ಮ ತಾಯಿಯವ್ರಿಗಂತೂ ಬಹಳ ಇಷ್ಟ ವಿದ್ಯಾಭ್ಯಾಸ.

0: ಅಂದ್ರೆ ಅದರಲ್ಲಿ ಏನಾಯ್ತು ಅಂದ್ರೆ 6 ತಿಂಗಳೊಳಗೆ ನನ್ನ ಸ್ಕೂಲ್ನಿಂದ ತೆಗೆದಾಕ್ಬಿಟ್ರು. ಯಾಕೆ ಅಂತೀರಾ? ಇಲ್ಲ ಫೇಲ್ ಆದೆ ಅಂತಲಲ್ಲ, ತುಂಬಾ ಚೆನ್ನಾಗಿ ಓದ್ದೆ ಅಂತ. ನಾನು ತರಗತಿಯಲ್ಲಿ ಯಾವಾಗ್ಲೂ ಮೊದಲಿಗಳಾಗಿ ಬರ್ತಾ ಇದ್ದೆ, ಮತ್ತೆ ಆ ಉಪಾಧ್ಯಾಯರೇನ್ ಮಾಡೋರು, ನಾನು ಬರೆದದ್ದನ್ನು ಓದಿ ಮಿಕ್ಕ ವಿದ್ಯಾರ್ಥಿಗಳಿಗೆ ನೋಡಿ ಹೆಣ್ಮಗಳು ಎಷ್ಟು ಚೆನ್ನಾಗಿ ಬರೆದಿದ್ದಾಳೆ ಅಂತ ಓದಿ ಹೇಳೋರು. ಅವ್ರಿಗೆ ಏನಾಗೋಯ್ತು ಅಂದ್ರೆ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು ಅಂತಾರಲ್ಲ, ಹಾಗಾಗ್ಬಿಟ್ಟು ಇದ್ದಕ್ಕಿದ್ದಾಗೆ ಒಂದಿನ ಮಧ್ಯಾಹ್ನ ಆ ಹೆಡ್ ಮಾಸ್ಟರ್ ಕರೆಸ್ಬಿಟ್ಟು ನಮ್ಮ ತಂದೆ ಅವ್ರಿಗೊಂದು ಪತ್ರ ಬರೆದು ನನ್ನ ಆಳಿನ ಜೊತೆ ಮನೆಗೆ ಕಳಿಸ್ಬಿಟ್ರು. ನನಗಿನ್ನು 11 ವರ್ಷ ಆವಾಗ, ಏನೋ ಹತ್ಕೊಳ್ತಾ ಮನೆಗೆ ಹೋದೆ. ಆಮೇಲೆ ನೋಡಿದ್ರೆ ಹೀಗೆ ಬರೆದು ಕಳಿಸ್ಬಿಟ್ಟಿದ್ರು. ಕೇಳಿದ್ರೆ ಅವ್ರು ನಾನೇನ್ ಮಾಡ್ಲಿ, ಇಲ್ಲಿರೋ ಮಿಕ್ಕ ಹುಡುಗರು ತಂದೆಯರೆಲ್ಲ ಬಂದ್ಬಿಟ್ಟು ಕೇಳ್ಕೊಳ್ತಿದ್ದಾರೆ, ಆ ಹುಡುಗಿಯಿಂದ ನಮ್ಗೆ ಅವಮಾನ ನಮ್ಮ ಮಕ್ಕಳಿಗೆ, ನೀವು ಅವ್ರನ್ನ ಬಿಡಿಸದೇ ಇದ್ರೆ ನಾವು ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಲ್ಲ, ನಿಮ್ಮ ಕೆಲಸದಿಂದ ತೆಗೆದಾಕ್ಬಿಡ್ತೀವಿ ಅಂದ್ರು. ಸರಿ ಬೇಡ ಅಂತ ಹೇಳಿ ಕಡೆಗೆ ಆದ್ರೆ ನಮ್ಮ ತಂದೆ ತಾಯಿಗಳು ಸೋಲಿಲ್ಲ, ಮನೆ ಒಳಗೆ ನನಗೆ ಟ್ಯೂಷನ್ ಇಟ್ಟು, ಆ ಊರಿನಲ್ಲಿ ಸೆಂಟರ್ ಇಲ್ಲ, ಕಡೂರಿನಲ್ಲಿ ಹೋಗಿ ನಾ ಬೇರೆಯವರೊಬ್ಬರು ಮನೇಲಿ ನನ್ನ ಇಳಿಸಿ ಅಲ್ಲಿ ನಾನು ಪರೀಕ್ಷೆ ಕೊಟ್ಟು ಅಲ್ಲಿ ಪ್ರಥಮ ತರಗತಿಯಲ್ಲೇ ನಾನು ಪಾಸ್ ಮಾಡ್ಕೊಂಬಂದೆ. ಆ ನಂತರ ಕೂಡ ಅಷ್ಟೇ, ದಾವಣಗೆರೆಗೆ ನಮ್ಮ ತಂದೆಯವ್ರಿಗೆ ವರ್ಗ ಆಯಿತು. ಹೈಸ್ಕೂಲ್ನಲ್ಲಿ ನಾನು ಒಬ್ಬಳೇ ಒಬ್ಬಳು ಮಹಿಳಾ ವಿದ್ಯಾರ್ಥಿಯಾಗಿ ಹೈಸ್ಕೂಲ್ನ ನಾನು ಓದ್ದೆ. ಹೀಗಾಗಿ ನನ್ನ ಶಿಕ್ಷಣವೆಲ್ಲ ಉದ್ದಕ್ಕೂ ಹೋರಾಟ. ಆ ನಂತರ ಬೆಂಗಳೂರಿಗೆ ಬಂದು ನನ್ನ ಕಾಲೇಜ್ ವ್ಯಾಸ, ನಾನು ನನ್ನ ಕಾಲೇಜ್ ವಿದ್ಯಾಭ್ಯಾಸ ಮುಗಿದ ಮೇಲೆ ಒಂದು ಮಹಿಳಾ ಸಂಸ್ಥೆಯಲ್ಲಿ ಸದಸ್ಯಳಾಗ್ಬಿಟ್ಟು ಮತ್ತು ಟೆನ್ನಿಸ್ ಆಡಿದೆ ನಾನು. ಅದು ವಿಶೇಷ ಅಂತಂದ್ರೆ ನಮ್ಮ ತಾಯಿಯವರು ನಾನು ಇಬ್ಬರೂ ಸೇರಿ ಟೆನ್ನಿಸ್ ಆಡ್ತಿದ್ವು, ನಮ್ಮಿಬ್ಬರು ಒಟ್ಟಿಗೆ ಹಿಂದಿ ಕ್ಲಾಸ್ ಹೋಗ್ತಾ ಇದ್ವು. ಅದು ಇನ್ನೂ ಒಂದು ವಿಶೇಷ ಅಂತ ಹೇಳಬೇಕು. ಆನಂತರ ಬ್ಯಾಡ್ಮಿಂಟನ್ನು, ಟೇಬಲ್ ಟೆನ್ನಿಸ್ ಎಲ್ಲ ಆಡಿದ್ದೀನಿ ನಾನು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ವಿಶಿಷ್ಟ ಧಾಟಿಯ ಲೇಖಕಿ ಟಿ ಸುನಂದಮ್ಮ ಅವರ ಸಂದರ್ಶನದ ಆಯ್ದ ಭಾಗವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದೀಗ ಸಮಯ ಆಗಲಿದೆ 6:55 ಕೇಳಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
4: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ. ಅದ್ಯ ರಾಷ್ಟ್ರೀಯ ಹಸ್ತತಂತು ದಿವಸಃ ಉತ್ಸಾಹೇನ ಆನಂದೇನ ಚ ಆಚರಂತ್ವಿತಿ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ನಾಗರಿಕಾಃ ಪ್ರಾರ್ಥಿತಾಃ. ಏಕಸ್ಮಿನ್ ಚಲಚಿತ್ರೀಯ ಸಂದೇಶೆ ಶ್ರೀಮೋದಿ ಅವದತ್ ಯತ್ ಪಂಚೋತ್ತರೈಕೋನವಿಂಶತಿತಮೇ ವರ್ಷೆ ಆಗಸ್ಟ್ ಮಾಸಸ್ಯ ಸಪ್ತಮ ದಿನಾಂಕೆ ಭಾರತಸ್ಯ ಸ್ವಾತಂತ್ರ್ಯ ಸಂಘರ್ಷಸ್ಯ ಭಾಗರೂಪೇಣ ಸ್ವದೇಶೀಯ ಆಂದೋಲನಸ್ಯ ಆರಂಭಃ ಅಭವತ್. ಸರ್ವಕ್ಷೇತ್ರಾಣಾಂ ಜನಾಶ್ಚ ಏಕೀಭೂಯ ಬ್ರಿಟಿಷರ ಶಾಸನಂ ವಿರುದ್ಧ್ಯ ಐತಿಹಾಸಿಕಂ ಸಂಘರ್ಷಂ ಕೃತವಂತಃ. ಪ್ರಧಾನಮಂತ್ರಿ ಜನಾನ್ ಸ್ವಹಸ್ತೈಃ ವಸ್ತ್ರಾಣಿ ನಿರ್ಮಾತೃಭ್ಯಃ ನಿರ್ಧನ ತಂತುವಾಯ ಕುಟುಂಬೇಭ್ಯಃ ಶಿಲ್ಪಿಭ್ಯಶ್ಚ ಸಹಾಯಂ ಕರ್ತುಂ ಪ್ರೋತ್ಸಾಹಿತವಾನ್.
5: ಮೈ ಆಜ್ ಆಗ್ರಹ ಕರ್ತಾ ಹೂ 7 ಅಗಸ್ತ್ ಹ್ಯಾಂಡ್ಲೂಮ್ ಡೇ ಹೋಗಾ, ಹಮ್ನೆ ಉತ್ಸಾಹ ಔರ್ ಉಮಂಗ್ ಕೆ ಸಾಥ್ ಹ್ಯಾಂಡ್ಲೂಮ್ ಡೇ ಮನಾನಾ ಹೈ. ಹಮಾರಾ ಕಾಮ್ ಹೈ ಆತ್ಮನಿರ್ಭರ್ ಭಾರತ್ ಬನಾನೆ ಕೆ ಲಿಯೆ ಹಮಾರೆ ಇನ್ ಛೋಟೆ ಛೋಟೆ ಛೋಟೆ ಗರೀಬ್ ಪರಿವಾರೋ ಕೋ ಭೀ ಆರ್ಥಿಕ ರೂಪ ಸೆ ಸಮೃದ್ಧ ಕರ್ನಾ. ಆಯಿಯೆ ಹಮ್ ಸ್ವಯಂ ಹ್ಯಾಂಡ್ಲೂಮ್ ಸೆ ಕುಚ್ ನ ಕುಚ್ ಖರೀದೆ ಉಸ್ಕಾ ಏಕ್ ವಿಡಿಯೋ ಬನಾಯೆ ಔರ್ ದೇಶ್ ಔರ್ ದುನಿಯಾ ಮೇ ಉಸ್ ವಿಡಿಯೋ ಕೋ ಪ್ರಚಾರಿತ್ ಕರೇ ತಾಕಿ ಹಮಾರೆ ಬುನ್ಕರ್ ಭಾಯಿ ಬಹನೋ ಕೆ ಸಾಮರ್ಥ್ಯ ಕಾ ಪರಿಚಯ ದುನಿಯಾ ಕೋ ಭೀ ಹೋ.
4: ಕೇಂದ್ರೀಯ ಮಂತ್ರಿಮಂಡಲಿನ ಹ್ಯಃ ಸ್ವಚ್ಛ ಊರ್ಜಾಯಾಃ ಗ್ರಾಮೀಣ ಅರ್ಥವ್ಯವಸ್ಥಾಯಾಶ್ಚ ವರ್ಧನಾರ್ಥಂ ಪ್ರಾಯಃ ಪಾದೋನ ಚತುರ್ವಿಂಶತಿ ಸಹಸ್ರ ಕೋಟಿ ರೂಪ್ಯಕಾಣಾಂ ಪರಿವ್ಯಯಯುತಾಂ ರಾಷ್ಟ್ರೀಯ ಜೈವ ಊರ್ಜನಾ ಯೋಜನಾಂ ಗೋವರ್ಧನಮಿತಿ ಅನುಮೋದಿತಂ. ನವದೆಹಲ್ಯಾಂ ಪ್ರಸಾರ ಮಾಧ್ಯಮೈ ಸಹ ವಾರ್ತಾಲಾಪಂ ಕುರ್ವನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಅವದತ್ ಯತ್ ಇಯಂ ಯೋಜನಾ ಅಸ್ಮಾತ್ ವರ್ಷಾದಾರಭ್ಯ 35-36 ವರ್ಷಪರ್ಯಂತಂ ಪ್ರವರ್ತಯಿಷ್ಯತೆ. ಶ್ರೀ ವೈಷ್ಣವಃ ಅವದತ್ ಯತ್ ಆರ್ಥಿಕ ಕಾರ್ಯಸ್ಯ ಮಂತ್ರಿಸಭಾ ಸಮಿತ್ಯಾ ಅಪಿ ಅಸಮರಾಜ್ಯೆ ರಾಷ್ಟ್ರೀಯ ರಾಜಮಾರ್ಗ 15 ಇತ್ಯಸ್ಯ ಪಾರ್ಶ್ವೇ ಗುವಾಹಾಟಿತಃ ತೇಜಪುರ ಪರ್ಯಂತಂ ಪಂಕ್ತಿ ಚತುಷ್ಟಯಯುತಸ್ಯ ರಾಜಮಾರ್ಗಸ್ಯ ನಿರ್ಮಾಣಂ ಅನುಮೋದಿತಂ. ಮಂತ್ರಿಮಂಡಲಸ್ಯ ಗೋವರ್ಧನ ಯೋಜನಾಯಾಃ ಅನುಮೋದನ ವಿಷಯ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಾಮಾಜಿಕ ಪ್ರಸಾರ ಮಾಧ್ಯಮೇ ಉಕ್ತಂ ಯತ್ ಸ್ವಚ್ಛ ಊರ್ಜಾಯೈ ಗ್ರಾಮೀಣ ಸಮೃದ್ಧ್ಯೈ ದೇಶಸ್ಯ ಸಾಮೂಹಿಕ ಸ್ವಪ್ನಸ್ಯ ಸ್ವಾವಲಂಬನಾಯ ಚ ಅಯಂ ನಿರ್ಣಯಃ ಮಹತ್ವಪೂರ್ಣಃ ಪದಕ್ಷೇಪಃ ಅಸ್ತೀತಿ. केन्द्रीय वित्तमन्त्री निर्मला सीतारामनः उक्तवती यत् सर्वकारस्य महत्वाकांक्षा अस्ति यत् आधुनिक प्रगतिः संस्कृतिः परम्परयोः आधारिता

ಪುನಃ ಸಮಾಯೋಜನಸ್ಯ ಅಧಿನಿಯಮ 2025 ಇತ್ಯಸ್ಯ ಕಾರ್ಯಾನ್ವಯನಂ ಅಧಿಸೂಚಿತಂ. ಏನ ಗೋವಾರಾಜ್ಯೇ ಅನುಸೂಚಿತ ಜನಜಾತಿನಾಂ ಕೃತೆ ವಿಧಾನಸಭಾ ಸ್ಥಾನಾನಾಂ ಆರಕ್ಷಣಸ್ಯ ಮಾರ್ಗಃ ಪ್ರಶಸ್ತಃ ಅಭವತ್. ಭಾರತೀಯ ರಾಜಪತ್ರೆ ಪ್ರಕಾಶಿತಾಯಾಹ ಅಧಿಸೂಚನಾಯಾಹ ಅನುಸಾರಂ ರಾಜ್ಯಸ್ಯ ಜನಜಾತೀಯ ಸಮುದಾಯಾನಾಂ ದೀರ್ಘಕಾಲಸ್ಯ ಅಪೇಕ್ಷಾಂ ಪೂರಯನ್ ನಿರ್ವಾಚನ ಕ್ಷೇತ್ರಸ್ಯ ಪುನಃ ಸಮಾಯೋಜನಸ್ಯ ಆರಕ್ಷಣಸ್ಯ ಚ ಪ್ರಕ್ರಿಯಾಂ ಸಮರ್ಥಯನ್ ಹ್ಯಃ ಅಧಿನಿಯಮಃ ಪ್ರವೃತ್ತಃ ಅಭವತ್. ಭಾರತ ಋತು ವಿಜ್ಞಾನ ವಿಭಾಗೇನ ಅದ್ಯ ಮಧ್ಯಪ್ರದೇಶೆ, ರಾಜಸ್ಥಾನೆ, ಕೇರಳ ರಾಜ್ಯ, ಮಾಹೆ ಪ್ರದೇಶೆ, ಒಡಿಶಾ ರಾಜ್ಯ, ತಟೀಯ ದಕ್ಷಿಣಾಂತರ್ಗತ ಕರ್ನಾಟಕೆ ಚ ಮೇಘಾವೃಷ್ಟ್ಯ ಪ್ರಚಂಡ ಬಾತೆನ ವಿದ್ಯುತ್ ಪ್ರಭಾವೇನ ಚ ಸಹ ಪ್ರಚಂಡತ ಅತಿಪ್ರಚಂಡಾಯಾಹ ವರ್ಷಾಯಾಹ ಪೂರ್ವಾನುಮಾನಂ ಕೃತಮಸ್ತಿ. ಅದ್ಯ ಅಂಡಮಾನ್ ನಿಕೋಬಾರ್ ದ್ವೀಪೇಷು, ಝಾರ್ಖಂಡ ಪ್ರದೇಶೆ, ಲಕ್ಷದ್ವೀಪೆ, ಪಶ್ಚಿಮ ಬಂಗ ಪ್ರದೇಶೆ, ಮಧ್ಯಪ್ರದೇಶೆ, ತಮಿಳುನಾಡು ಪ್ರದೇಶೆ, ಪುದುಚೇರಿ ಪ್ರದೇಶೆ, ಕಾರೈಕಲಲ್ ಪ್ರದೇಶೆ, ಉತ್ತರಾಖಂಡ ಪ್ರದೇಶೆ ಚ ಏತಾದೃಶಿ ಸ್ಥಿತಿ ಭವಿಷ್ಯತಿ. ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಭಾರತಸ್ಯ ತನ್ವಿ ಶರ್ಮಾ ಅದ್ಯ ಅಸನ್ ನಗರೆ ಕೊರಿಯಾ ಮಾಸ್ಟರ್ಸ್ ಕ್ರೀಡಾಯಾಹ ಮಹಿಳಾ ಸಿಂಗಲ್ಸ್ ಇತ್ಯಸ್ಯಾಂ ಪ್ರಾಗ್ ಉಪಾಂತ ಚಕ್ರೀಯ ಕ್ರೀಡಾಯಾಂ ಸ್ವಸ್ಯಾಹ ದೇಶವಾಸಿನ್ಯಾ ರಕ್ಷಿತಾ ರಾಮರಾಜ್ ಇತ್ಯನೆಯ ಸಹ ಕ್ರೀಡತಿ ಇತಿ ವಾರ್ತಾಃ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبان ہند پروگرام تو خبری تھی نیوز آن اے آر ایپ پہ دستیاب
3: آکاشوانی انیت تمل نکلچوں نیوز آن اے آر ایپل کھڑکوں

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬೆಳಗನೆ ಸರ ನಗ

0: ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆ ತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸಮಯ ಆಗಲಿದೆ 7:05 ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ. ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಈಗ ವಾರ್ತೆಗಳ ವಿವರ. ಕೈಮಗ್ಗ ಮತ್ತು ಜವಳಿ ಇಲಾಖೆ ನನ್ನ ಕೈಮಗ್ಗ ನನ್ನ ಹೆಮ್ಮೆ ಧ್ಯೇಯದೊಂದಿಗೆ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಹಾಗೂ ಕೈಮಗ್ಗ ನೇಕಾರರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೇಂದ್ರದ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಂಡಲದ ಅಧ್ಯಕ್ಷ ಬಿಜೆ ಗಣೇಶ್, ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಾಗೇಂದ್ರ ಕುಮಾರ್ ಹಾಗೂ ರಾಜ್ಯ ಜವಳಿ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷ ಕೆ ಚೇತನ್ ಭಾಗವಹಿಸಲಿದ್ದಾರೆ. 2019-20 ಕೇಂದ್ರ ಸರ್ಕಾರದ 4ನೇ ರಾಷ್ಟೀಯ ಕೈಮಗ್ಗ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ 54,791 ಕೈಮಗ್ಗ ನೇಕಾರರಿದ್ದಾರೆ. 29,377 ಕೈಮಗ್ಗಗಳಲ್ಲಿ ವಿವಿಧ ಬಟ್ಟೆಗಳನ್ನು ಉತ್ಪಾದಿಸಲಾಗುತ್ತಿದೆ. 1905 ಆಗಸ್ಟ್ 7 ಕಲ್ಕತ್ತಾದಲ್ಲಿ ಸ್ವದೇಶಿ ಚಳವಳಿ ಪ್ರಾರಂಭವಾಯಿತು. ಆ ದಿನದ ಸ್ಮರಣಾರ್ಥ ಭಾರತದ ಕೈಮಗ್ಗ ಉತ್ಪನ್ನಗಳನ್ನು ಉತ್ತೇಜಿಸಲು 2015 ಕೇಂದ್ರ ಸರ್ಕಾರ ಆಗಸ್ಟ್ 7 ರಾಷ್ಟೀಯ ಕೈಮಗ್ಗ ದಿನವೆಂದು ಘೋಷಿಸಿತು. ಇಂದು 2026ನೇ ಸಾಲಿನ ರಾಜ್ಯಮಟ್ಟದ ಕೈಮಗ್ಗ ನೇಕಾರರ ಪ್ರಶಸ್ತಿಗಳನ್ನು ಮುಖ್ಯಮಂತ್ರಿ ನೀಡಿ ಗೌರವಿಸಲಿದ್ದಾರೆ. ರೇಷ್ಮೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಗುರುನಾಥ್ ಗೊಂಡಬಾಳ್ ಇಳಕಲ್ ಸೀರೆ ನೇಯಿಕೆಗಾಗಿ ಪ್ರಥಮ ಸ್ಥಾನದೊಂದಿಗೆ 25,000 ರೂಪಾಯಿ ನಗದು ಬಹುಮಾನ. ಬೆಂಗಳೂರು ನಗರದ ಸುಂದರ್ ಆನೇಕಲ್ ಸಾಂಪ್ರದಾಯಿಕ ಸೀರೆ ನೇಯಿಕೆಗಾಗಿ ದ್ವಿತೀಯ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನಕ್ಕೆ ಆಯ್ಕೆಯಾಗಿದ್ದಾರೆ. ಹತ್ತಿ ವಿಭಾಗದಲ್ಲಿ ಬಾಗಲಕೋಟೆಯ ಸಣ್ಣಪ್ಪ ಜುಂಜಾ ಇಳಕಲ್ ಖಾದಿ ಹತ್ತಿ ಸೀರೆ ಮಾದರಿಯಲ್ಲಿ ಪ್ರಥಮ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನ. ಬೆಂಗಳೂರಿನ ಎಪಿ ನಾಗರಾಜ್ ಸ್ವರ್ಣ ಕಲ್ಯಾಣಿ ಹತ್ತಿ ಜರಿ ಸೀರೆ ಮಾದರಿಯಲ್ಲಿ ದ್ವಿತೀಯ ಸ್ಥಾನದೊಂದಿಗೆ 15,000 ರೂಪಾಯಿ ಹಾಗೂ ಉಣ್ಣೆ ವಿಭಾಗದಲ್ಲಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಪಿಟಿ ತಿಪ್ಪೇಸ್ವಾಮಿ ಕನಕದಾಸರ ಚಿತ್ರದ ಉಣ್ಣೆ ಕಂಬಳಿ ಮಾದರಿಯಲ್ಲಿ ಪ್ರಥಮ ಸ್ಥಾನ ಪಡೆದು 15,000 ರೂಪಾಯಿ ನಗದು ಬಹುಮಾನಕ್ಕೆ ಭಾಜನರಾಗಿದ್ದಾರೆ. ಇಂದು 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ. ಕೇಂದ್ರ ಜವಳಿ ಸಚಿವಾಲಯ 2026ರ ರಾಷ್ಟೀಯ ಕಾರ್ಯಕ್ರಮವನ್ನು ನನ್ನ ಕೈಮಗ್ಗ ನನ್ನ ಹೆಮ್ಮೆ, ವೋಕಲ್ ಫಾರ್ ಲೋಕಲ್ ಮತ್ತು ಕೈಮಗ್ಗ ಹ್ಯಾಕಥಾನ್ನಂತಹ ಪ್ರಮುಖ ಅಭಿಯಾನಗಳ ಸುತ್ತ ಕೇಂದ್ರೀಕರಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಬಳಿ ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷೆ ಮಹಾಲಕ್ಷ್ಮಿ ಸ್ವದೇಶಿ ಬಟ್ಟೆ ಖರೀದಿಸಿ ನೇಕಾರರಿಗೆ ನೆರವಾಗುವಂತೆ ಮನವಿ ಮಾಡಿದ್ದಾರೆ.
1: ನಾವು ಪ್ರತಿ ವರ್ಷವೂ ಆಗಸ್ಟ್ 7 ರಾಷ್ಟೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ತಾವೆಲ್ಲರೂ ಪಾಲ್ಗೊಳ್ಳಿ. ಇದರ ಉದ್ದೇಶ ವಿದೇಶಿ ಬಟ್ಟೆಯನ್ನು ತ್ಯಜಿಸಿ ಸ್ವದೇಶಿ ಬಟ್ಟೆಯನ್ನು ತೊಡಿರಿ ಎಂದು ನಾವೆಲ್ಲರೂ ಇಂದಿನಿಂದ ಪ್ರಯತ್ನ ಮಾಡೋಣ. ಯಾಕಂದ್ರೆ ನೇಕಾರರನ್ನು ಬೆಳೆಸಿ ಅವರನ್ನು ಉಳಿಸಿ ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವುದರಿಂದ ನಾವು ಈ ಕುಲ ಕಸುಬನ್ನು ಉಳಿಸಲು ಸಹಾಯವಾಗುತ್ತದೆ. ಅದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಿ ಬೆಂಬಲಿಸಿ ಬೆಳೆಸಿ.
0: ಕೈಮಗ್ಗವನ್ನು ರಕ್ಷಿಸಲು ಈಗಾಗಲೇ ಜಾರಿಯಲ್ಲಿರುವ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ಎಂದು ಖ್ಯಾತ ರಂಗಕರ್ಮಿ ಪ್ರಸನ್ನ ಹೆಗ್ಗೋಡು ಆಗ್ರಹಿಸಿದ್ದಾರೆ.
2: ಇವತ್ತು ಕೈಮಗ್ಗ ದಿನಾಚರಣೆ ಇದೊಂದು ಸಂಭ್ರಮದ ದಿನಾಚರಣೆಯಾಗಬೇಕೆಂಬುದು ನಮ್ಮೆಲ್ಲರ ಆಶಯ. ಆದರೆ ಹಾಗಾಗುತ್ತಿಲ್ಲ. ಕಾರಣ ನಾವೆಲ್ಲರೂ ಹೌದು. ಏಕೆಂದರೆ ನಾವೆಲ್ಲರೂ ವಿದ್ಯುತ್ ಮಗ್ಗವನ್ನು ತಿಳಿದೋ ತಿಳಿಯದೆಯೋ ಪ್ರೋತ್ಸಾಹಿಸುತ್ತಿದ್ದೇವೆ. ಅವುಗಳ ಬಟ್ಟೆಯನ್ನೇ ಕೈಮಗ್ಗದ ಬಟ್ಟೆ ಎಂದು ಭ್ರಮಿಸಿ ಕೊಳ್ಳುತ್ತಿದ್ದೇವೆ. ಇದು ತಪ್ಪಬೇಕು. ಕೈಮಗ್ಗವನ್ನು ರಕ್ಷಿಸಲಿಕ್ಕೆ ಈಗಾಗಲೇ ಇರುವ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕೆಂದು ನಾನು ಆಗ್ರಹಿಸುತ್ತೇನೆ.
0: ಈಗ ಪ್ರಕಟಣೆ. ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ 2047 ವಿಕಸಿತ ಭಾರತಕ್ಕಾಗಿ ಯುವಜನರನ್ನು ಸ್ವಯಂ ಉದ್ಯೋಗಿಗಳಾಗಲು ಪ್ರೇರೇಪಿಸುತ್ತಿದೆ. ಗ್ರಾಮೀಣ ಪ್ರತಿಭೆಗಳ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಹಲಸಿನ ಉತ್ಪನ್ನಗಳ ಸಂಶೋಧನೆಗೆ ಅವಕಾಶ ಕಲ್ಪಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಸಿಇಒ ಪುನೀತ್ ರೈ.
6: ಕಳೆದ 6 ವರ್ಷಗಳಲ್ಲಿ AIC ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ವಿದ್ಯಾರ್ಥಿಗಳು ಮತ್ತು ಸ್ಟಾರ್ಟ್ಅಪ್ಗಳಿಗಾಗಿ ಒಂದು ಶಕ್ತಿಯುತ ವೇದಿಕೆಯಾಗಿದ್ದು ಹೊಸ ಆಲೋಚನೆಗಳನ್ನು ಯಶಸ್ವಿ ಉದ್ಯಮಿಗಳಾಗಿ ರೂಪಿಸಲು ಮಹತ್ವದ ಪ್ರಯತ್ನ ವಹಿಸಿದೆ. ಯುವ ಪ್ರತಿಭೆಗಳಿಗೆ ಸರಿಯಾದ ಮಾರ್ಗದರ್ಶನ, ಸಂಪನ್ಮೂಲಗಳು ಮತ್ತು ಅವಕಾಶಗಳನ್ನು ಒದಗಿಸುವುದು. ನಾವು ಸ್ಟಾರ್ಟ್ಅಪ್ಗಳಿಗೆ ಮೆಂಟರಿಂಗ್ ತರಬೇತಿ, ನೆಟ್ವರ್ಕಿಂಗ್ ಅವಕಾಶಗಳು ಮತ್ತು ಫಂಡಿಂಗ್ ಸಂಪರ್ಕಗಳನ್ನು ಒದಗಿಸುವ ಮೂಲಕ ಅವರ ಬೆಳವಣಿಗೆಗೆ ಬಲವಾದ ಬೆಂಬಲವನ್ನು ನೀಡುತ್ತಿದ್ದೇವೆ. ನಾವು ಸ್ಟಾರ್ಟ್ಅಪ್ಗಳಿಗೆ ಸರ್ಕಾರದ ಯೋಜನೆಗಳು, ಹೂಡಿಕೆದಾರರು ಮತ್ತು ಇತರ ಮೂಲಗಳ ಮೂಲಕ 14 ಕೋಟಿಗೂ ಹೆಚ್ಚು ನಿಧಿ ಸಂಗ್ರಹಿಸಲು ಸಹಾಯ ಮಾಡಿದ್ದೇವೆ. ಇಂದಿನ ತನಕ 130 ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಇನ್ಕ್ಯುಬೇಟ್ ಮಾಡಿದ್ದು ಅನೇಕ ವಿದ್ಯಾರ್ಥಿಗಳಿಗೂ ಉದ್ಯಮಿಗಳಾಗಿ ಬೆಳೆಯಲು ನಾವು ಸಹಕಾರ ಮಾಡಿದ್ದೇವೆ. ಗ್ರಾಮೀಣ ಮಟ್ಟದಲ್ಲಿಯೂ ಪ್ರಯತ್ನಗಳನ್ನು ಮುಂದುವರೆದಿದೆ. 10 FPOಗಳನ್ನು ಸ್ಥಾಪಿಸುವ ಮೂಲಕ ಸುಮಾರು 10,000 ರೈತರಿಗೆ ನೇರವಾಗಿ ಸಹಾಯ ಮಾಡಲಾಗಿದೆ. ವಿಶೇಷವಾಗಿ ನಿಟ್ಟೆ ಜಾಕ್ ಫ್ರೂಟ್ ಪ್ರೊಸೆಸಿಂಗ್ ಕ್ಲಸ್ಟರ್ ಮೂಲಕ ರೈತರಿಗೆ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಪರ್ಕ ಹಾಗೂ ಆದಾಯ ಹೆಚ್ಚಿಸುವ ನೆರವು ನೀಡಲಾಗಿದೆ.
0: ಕೊಪ್ಪಳ ಜಿಲ್ಲೆಯ ಕುಷ್ಟಗಿ, ಕುಕನೂರು, ಯಲಬುರ್ಗಾ ಹಾಗೂ ಕೊಪ್ಪಳ ತಾಲೂಕುಗಳಲ್ಲಿ ಸಚಿವರಾದ ಶಿವರಾಜ್ ತಂಗಡಗಿ ಹಾಗೂ ಬಸವರಾಜ್ ರಾಯರೆಡ್ಡಿ ಬರ ಪರಿಸ್ಥಿತಿ ಅವಲೋಕಿಸಿದರು. ರಾಜೂರು ಗ್ರಾಮದಲ್ಲಿ ರೈತರೊಂದಿಗೆ ಉಭಯ ಸಚಿವರು ಸಮಾಲೋಚನಾ ಸಭೆ ನಡೆಸಿದರು. ಧಾರವಾಡ ತಾಲೂಕು ಹಾರೋ ಬೆಳವಡಿ ಮತ್ತು ನವಲಗುಂದ ತಾಲೂಕಿನ ಶಿರೂರ್, ಶಿರಕೋಳ, ಮೊರಬ್ ಹಾಗೂ ತಿರ್ಲಾಪುರ ಗ್ರಾಮಗಳ ಹೊಲಗಳಿಗೆ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಬೆಳೆಹಾನಿ ಅವಲೋಕಿಸಿದರು. ಗ್ಲಾಸ್ಕೋದಲ್ಲಿ ಆಯೋಜಿತ 2026 ಕಾಮನ್ವೆಲ್ತ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಶಾರ್ಟ್ಪಟ್ ಕ್ರೀಡೆಯಲ್ಲಿ ಕಂಚಿನ ಪದಕ ಗಳಿಸಿದ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ರಾಜ್ಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಗೋವಿಂದ ರಾಜು ಸನ್ಮಾನಿಸಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತ ಎಂಎನ್ ಅನುಚೇತ್ ಮಾತನಾಡಿ, ಕೆಎಸ್ ಶಿಲ್ಪಾ ಅವರಿಗೆ 15 ಲಕ್ಷ ನಗದು ಬಹುಮಾನ ಹಾಗೂ ಗ್ರೂಪ್ ಬಿ ಸರ್ಕಾರಿ ಹುದ್ದೆ ನೀಡಿ ಗೌರವಿಸಲಾಗುವುದು ಎಂದರು. ಪೂಜ್ಯ

ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಮಹೋತ್ಸವದ ಅಂಗವಾಗಿ ಇಂದು ಸಂಜೆ 5 ಗಂಟೆಗೆ ಧಾರವಾಡದ ಶ್ರೀ ಉಳವಿ ಚನ್ನಬಸವೇಶ್ವರ ವೃತ್ತದಿಂದ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪಾದುಕೆಗಳ ಶೋಭಾಯಾತ್ರೆ ಹಾಗೂ ಶ್ರೀ ಸತ್ಯಾತ್ಮತೀರ್ಥರಿಗೆ ಸ್ವಾಗತ ಕಾರ್ಯಕ್ರಮ ನಡೆಯಲಿದ್ದು, ಉತ್ತರಾದಿ ಮಠದವರೆಗೆ ಪೂಜ್ಯರ ಮೆರವಣಿಗೆ ನಡೆಯಲಿದೆ ಎಂದು ಪಂಡಿತ್ ಪ್ರಹ್ಲಾದಾಚಾರ್ಯ ಗಲಗಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದಿರುವ ಹಗರಣಗಳ ಕುರಿತು ಅಧಿವೇಶನದಲ್ಲಿ ಚರ್ಚಿಸುವುದಾಗಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಗದಗ ನಗರದ ಬಳಗಾನೂರ್ ರಸ್ತೆಯಲ್ಲಿರುವ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರ ಹಾಗೂ ಭೀಷ್ಮನ ಕೆರೆಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಭೇಟಿ ನೀಡಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಹಾರ್ವಾಡ್ ಗ್ರಾಮದ ಕಡಲ್ ಕೊರೆತದ ಸ್ಥಳಕ್ಕೆ ಸಚಿವ ಲಕ್ಷ್ಮಣ ಸವದಿ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ್ ಹಲಮಡಗಿ ಧಾರವಾಡ ಹುಬ್ಬಳ್ಳಿಯ ವಿವಿಧ ಅನುಪಾಲನಾ ಗೃಹಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ, ಇಂದು 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಗಂಟೆಗೆ.

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸಮಯ 7:17 ಭಾವಸ್ಪಂದನ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ ಕೋರ್ತಾ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಶ್ರಾವ್ಯ ಹರುಮನೆ. ಈ ಹೊತ್ತಿನ ಭಾವಸ್ಪಂದನ ಕಾರ್ಯಕ್ರಮದ ವಿಶೇಷ ಡಾಕ್ಟರ್ ಡಿಎಸ್ ಕರ್ಕಿ ಅವರು. ಕನ್ನಡದ ಶ್ರೇಷ್ಠ ನವೋದಯ ಕವಿ, ಸಾಹಿತಿ, ಶಿಕ್ಷಣ ತಜ್ಞ ಹಾಗೂ ಸಂಶೋಧಕರಾದ ಡಾಕ್ಟರ್ ಡಿಎಸ್ ಕರ್ಕಿ, ದುಂಡಪ್ಪ ಸಿದ್ದಪ್ಪ ಕರ್ಕಿ, ಇವರ ಭಾವಗೀತೆಗಳನ್ನು ಕೇಳೋಣ. ಇದೀಗ ಮೊದಲಿಗೆ ಗಣೇಶ್ ದೇಸಾಯಿ ಅವರ ಗಾಯನದಲ್ಲಿ ಮಳೆಯು ಬಂದು ನಿಂತಿರುವ

ಇದು ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನಬಿಲ್ಲು ಭಾವಸ್ಪಂದನ ಕಾರ್ಯಕ್ರಮ. ಇಂದಿನ ವಿಷಯ ಡಾಕ್ಟರ್ ಡಿಎಸ್ ಕರ್ಕಿ. ಇವರು 1907 ಬೆಳಗಾವಿ ಜಿಲ್ಲೆಯ ಭಾಗೋಜಿ ಕೊಪ್ಪ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದ್ರು. ಶಿಕ್ಷಣದ ಮೇಲಿದ್ದ ಅಪಾರ ಪ್ರೀತಿಯಿಂದ ಉನ್ನತ ವ್ಯಾಸಂಗ ಮಾಡಿ ಕನ್ನಡ ಸಾಹಿತ್ಯದಲ್ಲಿ ಎಂಎ ಹಾಗೂ ಪಿಎಚ್ಡಿ ಪದವಿಗಳನ್ನು ಪಡೆದುಕೊಂಡರು. ಅವರು ಶಿಕ್ಷಕರಾಗಿ, ಉಪನ್ಯಾಸಕರಾಗಿ ಹಾಗೂ ಪ್ರಾಂಶುಪಾಲರಾಗಿ ಕೆಎಲ್ಇ ಸಂಸ್ಥೆಯ ವಿವಿಧ ಕಾಲೇಜುಗಳಲ್ಲಿ ದಕ್ಷತೆಯಿಂದ ಸೇವೆ ಸಲ್ಲಿಸಿದ್ರು. ವಿದ್ಯಾರ್ಥಿಗಳೊಂದಿಗೆ ಆಪ್ತ ಸ್ನೇಹಿತರಂದೇ ಬೆರೆಯುತ್ತಿದ್ದ ಕರ್ಕಿ ಅವರು ಒಬ್ಬ ಜನಪ್ರಿಯ ಶಿಕ್ಷಣ ತಜ್ಞರು ಸಹ ಆಗಿದ್ರು. ಇದೀಗ ಅವರ ರಚನೆಯ ಮುಂದಿನ ಗೀತೆ ಬಿಎಸ್ ಮೀರಾ ಅವರ ಗಾಯನದಲ್ಲಿ ನಿನ್ನ ಚರಣದಲ್ಲಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ಇಂದು ರಾಷ್ಟ್ರೀಯ ಕೈಮಗ್ಗ ದಿನ. ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಬೆಂಬಲಿಸುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನವದೆಹಲಿಯಲ್ಲಿಂದು ಜವಳಿ ಸಚಿವಾಲಯದಿಂದ ರಾಷ್ಟ್ರೀಯ ಕೈಮಗ್ಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜನೆ. ರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಉಪಸ್ಥಿತಿ. ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸಲು ಅಮೆರಿಕ ಅಧ್ಯಕ್ಷರಿಂದ ಎರಡು ಕಾರ್ಯಕಾರಿ ಆದೇಶಗಳಿಗೆ ಸಹಿ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ, ರಕ್ಷಿತಾ ಮತ್ತು ಅಶ್ಮಿತಾ ಕಣದಲ್ಲಿ. ಹಾಗೂ ಮಹಿಳಾ ಟಿ ಟ್ವೆಂಟಿ ಏಷ್ಯಾ ಕಪ್ 2026 ಸೆಪ್ಟೆಂಬರ್ 5 ಭಾರತ ಪಾಕಿಸ್ತಾನ ಪಂದ್ಯ. ವಾರ್ತೆಗಳ ವಿವರ: ಪ್ರತಿಯೊಬ್ಬ ನಾಗರಿಕನೂ ಇಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಅತ್ಯಂತ ಉತ್ಸಾಹ ಮತ್ತು ಸಂತೋಷದಿಂದ ಆಚರಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಈ ಕುರಿತು ವಿಡಿಯೋ ಸಂದೇಶವೊಂದನ್ನು ಹಂಚಿಕೊಂಡಿರುವ ಅವರು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಭಾಗವಾಗಿ 1905 August 7 ಸ್ವದೇಶಿ ಚಳವಳಿಯನ್ನು ಪ್ರಾರಂಭಿಸಲಾಯಿತು. ಈ ಐತಿಹಾಸಿಕ ಹೋರಾಟದಲ್ಲಿ ಸಮಾಜದ ಎಲ್ಲಾ ವರ್ಗದ ಜನರು ಒಗ್ಗೂಡಿ ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಡಿದ್ದರು ಎಂದು ಸ್ಮರಿಸಿದ್ದಾರೆ. ಸ್ವಹಸ್ತದಿಂದ ಸುಂದರ ವಸ್ತ್ರಗಳನ್ನು ಸಿದ್ಧಪಡಿಸುವ ಬಡ ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಪ್ರತಿಯೊಬ್ಬರೂ ಬೆಂಬಲಿಸಬೇಕು ಎಂದು ಪ್ರಧಾನಿಯವರು ತಿಳಿಸಿದ್ದಾರೆ.
1: ಮೈ ಆಜ್ ಆಗ್ರಹ ಕರ್ತಾ ಹೂ 7 August ಹ್ಯಾಂಡ್ಲೂಮ್ ಡೇ ಹೋಗಾ ಹಮನೆ ಉತ್ಸಾಹ ಉಮಂಗ್ ಕೆ ಸಾಥ್ ಹ್ಯಾಂಡ್ಲೂಮ್ ಡೇ ಮನಾನಾ ಹೈ ಹಮಾರಾ ಕಾಮ್ ಹೈ ಆತ್ಮನಿರ್ಭರ್ ಭಾರತ್ ಬನಾನೆ ಕೆ ಲಿಯೆ ಹಮಾರೆ ಇನ್ ಛೋಟೆ ಛೋಟೆ ಛೋಟೆ ಗರೀಬ್ ಪರಿವಾರೋ ಕೋ ಭೀ ಆರ್ಥಿಕ ರೂಪ ಸೆ ಸಮೃದ್ಧ ಕರ್ನಾ ಆಯಿಯೆ ಹಮ್ ಸ್ವಯಂ ಹ್ಯಾಂಡ್ಲೂಮ್ ಸೆ ಕುಛ್ ನ ಕುಛ್ ಖರೀದೆ ಉಸ್ಕಾ ಏಕ್ ವಿಡಿಯೋ ಬನಾಯೆ ಔರ್ ದೇಶ್ ಔರ್ ದುನಿಯಾ ಮೇ ಉಸ್ ವಿಡಿಯೋ ಕೋ ಪ್ರಚಾರಿತ್ ಕರೆ ತಾಕಿ ಹಮಾರೆ ಬುನ್ಕರ್ ಭಾಯಿ ಬಹನೋ ಕೆ ಸಾಮರ್ಥ್ಯ ಕಾ ಪರಿಚಯ ದುನಿಯಾ ಕೋ ಭೀ ಹೋ.
0: 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಜವಳಿ ಸಚಿವಾಲಯವು ಇಂದು ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಹಾಗೂ ರಾಜ್ಯ ಸಚಿವ ಪವಿತ್ರಾ ಮಾರ್ಗರೀಟಾ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ 2025 ಸಂತ ಕಬೀರ್ ಕೈಮಗ್ಗ ಪ್ರಶಸ್ತಿ ಹಾಗೂ ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿಗಳನ್ನು 22 ನೇಕಾರರಿಗೆ ಪ್ರದಾನ ಮಾಡಲಾಗುವುದು ಹಾಗೂ 4 ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಸಹ ಬಿಡುಗಡೆ ಮಾಡಲಾಗುವುದು. 1905 August 7 ಆರಂಭವಾದ ಸ್ವದೇಶಿ ಚಳವಳಿಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ August 7 ರಾಷ್ಟ್ರೀಯ ಕೈಮಗ್ಗ ದಿನ ಆಚರಿಸಲಾಗುತ್ತದೆ. 23,731 crore ಒಟ್ಟು ವೆಚ್ಚದ ರಾಷ್ಟ್ರೀಯ ಜೈವಿಕ ಇಂಧನ ಯೋಜನೆ ಗೋಬರ್ಧನ್ ಅನ್ನು ಕೇಂದ್ರ ಸಚಿವ ಸಂಪುಟ ನಿನ್ನೆ ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆ 1.5 lakh ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಗೋಬರ್ಧನ್ ಭಾರತದ ಶುದ್ಧ ಇಂಧನ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಮೈಲುಗಲ್ಲನ್ನು ಗುರುತಿಸುತ್ತದೆ. ಇದು ದೇಶದ ಹೇರಳವಾದ ಕೃಷಿ ತ್ಯಾಜ್ಯ, ದನದ ಸಗಣಿ, ಮಣ್ಣು, ಸಾವಯವ ತ್ಯಾಜ್ಯ ಮತ್ತು ಇತರ ಜೀವರಾಶಿ ಸಂಪನ್ಮೂಲಗಳನ್ನು ಶುದ್ಧ ಇಂಧನ, ಸಾವಯವ ಗೊಬ್ಬರ, ಗ್ರಾಮೀಣ ಆದಾಯ ಮತ್ತು ರಾಷ್ಟ್ರೀಯ ಆರ್ಥಿಕ ಮೌಲ್ಯವಾಗಿ ಪರಿವರ್ತಿಸುತ್ತದೆ ಎಂದು ತಿಳಿಸಿದರು. ಮುಂಬರುವ 6ನೇ ಆವೃತ್ತಿಯ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, 5 ಯಶಸ್ವಿಯಾಗಿ ಪೂರೈಸಿರುವ ಅಭಿಯಾನ ರಾಷ್ಟ್ರೀಯ ಏಕತೆ ಮತ್ತು ಹೆಮ್ಮೆಯ ಸಂಕೇತವಾಗಿ ಜನಾಂದೋಲನವಾಗಿ ರೂಪುಗೊಂಡಿದೆ ಎಂದರು. ಈ ವರ್ಷದ ಅಭಿಯಾನ ವಂದೇ ಮಾತರಂನ 150 ವರ್ಷಾಚರಣೆಯೊಂದಿಗೆ ನಡೆಯುತ್ತಿರುವುದರಿಂದ ವಿಶೇಷ ಮಹತ್ವ ಪಡೆದಿದೆ. ಇದೇ 9-17 ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. 200 ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತವಾಸ ಕಚೇರಿಗಳು ಅಭಿಯಾನದ ಅಂಗವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. August 15 ಫಿಜಿಯಿಂದ ಆರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಭಾರತೀಯ ದೂತವಾಸ ಕಚೇರಿಯಲ್ಲಿ ಅಂತ್ಯಗೊಳ್ಳುವ ಸೂರ್ಯಪಥ ತಿರಂಗ ಡಿಜಿಟಲ್ ರಿಲೇ ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಲಿದೆ ಎಂದು ಅವರು ಹೇಳಿದರು. ಭಾರತ ನಿನ್ನೆ ಒಡಿಶಾದ ಚಾಂದಿಪುರದ ಸಮಗ್ರ ಪರೀಕ್ಷಾ ವ್ಯಾಪ್ತಿಯಿಂದ ಮಧ್ಯಮ ದೂರದ ಬ್ಯಾಲಿಸ್ಟಿಕ್ ಕ್ಷಿಪಣಿ Agni-4 ಯಶಸ್ವಿಯಾಗಿ ಪರೀಕ್ಷಿಸಿದೆ. ಕ್ಷಿಪಣಿಯ ಎಲ್ಲಾ ಕಾರ್ಯಾಚರಣಾ ಮತ್ತು ತಾಂತ್ರಿಕ ಮಾನದಂಡಗಳು ಯಶಸ್ವಿಯಾಗಿ ದೃಢಪಟ್ಟಿವೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕಾರ್ಯತಂತ್ರ ಪಡೆಗಳ ಕಮಾಂಡ್ ನೇತೃತ್ವದಲ್ಲಿ ಪರೀಕ್ಷೆ ನಡೆಸಲಾಗಿದ್ದು, ದೇಶದ ಕಾರ್ಯತಂತ್ರದ ಪ್ರತಿಬಂಧಕ ಸಾಮರ್ಥ್ಯ ಬಲಪಡಿಸುವ ನಿಟ್ಟಿನಲ್ಲಿ ಇದು ಮತ್ತೊಂದು ಮಹತ್ವದ ಮೈಲುಗಲ್ಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸುವ ಹಾಗೂ ಬರ್ತ್ ಟೂರಿಸಂ ಅಂದರೆ ಪೌರತ್ವ ಮತ್ತಿತರದ ಉದ್ದೇಶಗಳಿಗಾಗಿ ನಿರ್ದಿಷ್ಟ ದೇಶಗಳಲ್ಲಿ ಜನ್ಮ ನೀಡುವುದನ್ನು ತಡೆಯುವ ಉದ್ದೇಶದಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 2 ಕಾರ್ಯಕಾರಿ ಆದೇಶಗಳಿಗೆ ಸಹಿ ಹಾಕಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಈ ವಿಷಯಕ್ಕೆ ಸಂಬಂಧಿಸಿದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಕುರಿತು ನಿರಾಶೆ ವ್ಯಕ್ತಪಡಿಸಿದ್ದು ಅದನ್ನು ದುರದೃಷ್ಟಕರ ನಿರ್ಧಾರ ಎಂದು ಬಣ್ಣಿಸಿದ್ದಾರೆ. ಇದರೊಂದಿಗೆ ಅಮೆರಿಕದ ವಲಸೆ ವ್ಯವಸ್ಥೆಯ ದುರ್ಬಳಕೆಯ ವಿರುದ್ಧ ತಮ್ಮ ಸರ್ಕಾರ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಯಲ್ಲಿ 6ನೇ ರಾಷ್ಟ್ರೀಯ ಸಂಸದೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನಿನ್ನೆ ಚಾಲನೆ ನೀಡಿದರು. ಸಂವಿಧಾನ ಕ್ಲಬ್ ಆಫ್ ಇಂಡಿಯಾದಲ್ಲಿ ನಡೆಯುತ್ತಿರುವ 4 ದಿನಗಳ ಚಾಂಪಿಯನ್ಶಿಪ್ ಭಾನುವಾರದವರೆಗೆ ಮುಂದುವರಿಯಲಿದೆ. ಸಂಸದರಲ್ಲಿ ಸ್ನೇಹ, ಏಕತೆ ಮತ್ತು ಆರೋಗ್ಯಕರ ಸಂವಹನ ಬೆಳೆಸಲು ಕ್ರೀಡಾಕೂಟ ಪ್ರಮುಖ ವೇದಿಕೆಯಾಗಿದೆ ಎಂದು ಸಚಿವರು ಹೇಳಿದರು. ಸಂಸದರು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮೀರಿ ಒಗ್ಗೂಡಲು ಕ್ರೀಡೆ ಅವಕಾಶ ಕಲ್ಪಿಸುತ್ತದೆ ಎಂದು ಅವರು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಭಾರತ ಇಸ್ರೇಲ್ ವಿಶೇಷ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಿದರು. ಎರಡೂ ದೇಶಗಳ ಪರಸ್ಪರ ಹಿತಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಬದ್ಧತೆ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಿನ್ನೆ ಇಸ್ರೇಲ್ ಪ್ರಧಾನಿಯವರು ದೂರವಾಣಿ ಕರೆ ಮಾಡಿದ್ದು ಪಶ್ಚಿಮ ಏಷ್ಯಾದ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆಯೂ ಇಬ್ಬರೂ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವದ ಮಾರ್ಗಸೂಚಿಯಡಿ ಗುರುತಿಸಲಾಗಿರುವ 8 ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಭಾರತ ಮತ್ತು ಸಿಂಗಾಪುರ ಪರಿಶೀಲಿಸಿವೆ. ನವದೆಹಲಿಯಲ್ಲಿ ನಡೆದ 19ನೇ ಸುತ್ತಿನ ಭಾರತ ಸಿಂಗಾಪುರ ವಿದೇಶಾಂಗ ಕಚೇರಿ ಸಮಾಲೋಚನೆಯಲ್ಲಿ ಉಭಯ ದೇಶಗಳು ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡವು. ಅಸ್ಸಾಂನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ ಶರ್ಮಾ ಭಾರತದವರೇ ಆದ ರಕ್ಷಿತಾ ರಾಮರಾಜ ಅವರನ್ನು ಎದುರಿಸಲಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ತನ್ವಿ ಮತ್ತೊಬ್ಬ ಭಾರತೀಯ ಆಟಗಾರ್ತಿ ಶ್ರೇಯಾಂಶಿ ವಾಲಿಶೆಟ್ಟಿ ಅವರನ್ನು ಸೋಲಿಸುವ ಮೂಲಕ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದರೆ ರಕ್ಷಿತಾ ಜಪಾನಿನ ಮನಾಮಿ ಸುಯಿಜು ಅವರನ್ನು ಸೋಲಿಸುವ ಮೂಲಕ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದರು. ಇನ್ನು ಅಸ್ಮಿತಾ ಚಲಿಹಾ ಮತ್ತೊಂದು ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ನ ಹಿನಾ ಅಕೇಚಿ ಅವರನ್ನು ಎದುರಿಸಲಿದ್ದಾರೆ. ದಕ್ಷಿಣ ಕೊರಿಯಾದ ಕಿಮ್ ಮಿನ್ ಜಿ ವಿರುದ್ಧ ಜಯ ಸಾಧಿಸುವ ಮೂಲಕ ಅಸ್ಮಿತಾ ಕೊನೆಯ 8 ಘಟ್ಟಕ್ಕೆ ತಲುಪಿದ್ದಾರೆ. ಇನ್ನು ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಮತ್ತು ಕೃಷ್ಣ ಪ್ರಸಾದ್ ಗರಗ ಜೋಡಿ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆಯಲು ಮಲೇಷ್ಯಾದ ಮನ್ ವಿ ಚೋಂಗ್ ಮತ್ತು ಸೋಹ್ ವುಯಿ ಯಿಕ್ ಜೋಡಿಯನ್ನು ಎದುರಿಸಲಿದೆ. ದುಬೈನಲ್ಲಿ ನಡೆಯಲಿರುವ ಭಾರತ ಮಹಿಳಾ T20 ಏಷ್ಯಾಕಪ್ 2026 ವೇಳಾಪಟ್ಟಿಯನ್ನು ಏಷ್ಯನ್ ಕ್ರಿಕೆಟ್ ಮಂಡಳಿ ಪ್ರಕಟಿಸಿದೆ. ಆಗಸ್ಟ್ 28ರಂದು ಥೈಲ್ಯಾಂಡ್ ಹಾಗೂ ಹಾಂಕಾಂಗ್ ನಡುವಿನ ಪಂದ್ಯದೊಂದಿಗೆ ಸರಣಿ ಆರಂಭವಾಗಲಿದ್ದು ಸೆಪ್ಟೆಂಬರ್ 13ರಂದು ಫೈನಲ್ ಪಂದ್ಯ ನಡೆಯಲಿದೆ. T20 ಮಾದರಿಯ

ಈ 6ನೇ ಆವೃತ್ತಿಯ ಪ್ರಮುಖ ಪಂದ್ಯದಲ್ಲಿ ಸೆಪ್ಟೆಂಬರ್ 5ರಂದು ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯಾವಳಿಯಲ್ಲಿ ಒಟ್ಟು 8 ತಂಡಗಳು 2 ಗುಂಪುಗಳಲ್ಲಿ ಸ್ಪರ್ಧಿಸಲಿವೆ. ಎ ಗುಂಪಿನಲ್ಲಿ ಭಾರತ, ಪಾಕಿಸ್ತಾನ, ಥೈಲ್ಯಾಂಡ್, ಹಾಂಗ್ಕಾಂಗ್ ಮತ್ತು ಚೀನಾ ತಂಡಗಳಿದ್ದರೆ ಬಿ ಗುಂಪಿನಲ್ಲಿ ಶ್ರೀಲಂಕಾ, ಬಾಂಗ್ಲಾದೇಶ, ಯುಎಇ ಹಾಗೂ ಇಂಡೋನೇಷ್ಯಾ ಸ್ಥಾನ ಪಡೆದಿವೆ. ಹಾಲಿ ಚಾಂಪಿಯನ್ ಶ್ರೀಲಂಕಾ ಮತ್ತು 2018 ಚಾಂಪಿಯನ್ ಬಾಂಗ್ಲಾದೇಶ ಪಂದ್ಯಾವಳಿಯ ಪ್ರಮುಖ ಸ್ಪರ್ಧಿಗಳಾಗಿದ್ದು 2012, 2016 ಮತ್ತು 2022ರಲ್ಲಿ 3 ಬಾರಿ ಪ್ರಶಸ್ತಿ ಗೆದ್ದಿರುವ ಭಾರತ ಸರಣಿಯ ಅತ್ಯಂತ ಯಶಸ್ವಿ ತಂಡವಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಕೇರಳದಾದ್ಯಂತ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಪತ್ತನಂತಿಟ್ಟ, ಕೊಟ್ಟಾಯಂ ಮತ್ತು ಇಡುಕ್ಕಿ ಜಿಲ್ಲೆಗಳಲ್ಲಿ ರಾತ್ರಿಯಿಡೀ ಜಾರಿಯಲ್ಲಿದ್ದ ರೆಡ್ ಅಲರ್ಟ್ ಅನ್ನು ಇಂದು ಆರೆಂಜ್ ಅಲರ್ಟ್ ಆಗಿ ಘೋಷಿಸಲಾಗಿದ್ದು ಇತರ 5 ಜಿಲ್ಲೆಗಳಲ್ಲಿಯೂ ಇದು ಜಾರಿಯಲ್ಲಿದೆ. ಉಳಿದ 6 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಷ್ಟ್ರೀಯ ಕೈಮಗ್ಗ ದಿನ. ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಬೆಂಬಲಿಸುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನವದೆಹಲಿಯಲ್ಲಿಂದು ಜವಳಿ ಸಚಿವಾಲಯದಿಂದ ರಾಷ್ಟ್ರೀಯ ಕೈಮಗ್ಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜನೆ. ರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಉಪಸ್ಥಿತಿ. ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸಲು ಅಮೆರಿಕ ಅಧ್ಯಕ್ಷರಿಂದ 2 ಕಾರ್ಯಕಾರಿ ಆದೇಶಗಳಿಗೆ ಸಹಿ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ, ರಕ್ಷಿತಾ ಮತ್ತು ಅಶ್ಮಿತಾ ಕಣದಲ್ಲಿ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ 2026 ಸೆಪ್ಟೆಂಬರ್ 5ರಂದು ಭಾರತ ಪಾಕಿಸ್ತಾನ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 7:46 ಭಾವಸ್ಪಂದನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಂದಿನ ವಿಶೇಷ ಡಾಕ್ಟರ್ ಡಿಎಸ್ ಕರ್ಕೆ ಅವರ ಕುರಿತಾಗಿ ಮಾತಾಡ್ತಾ ಸಾಕ್ತಾ ಇದ್ವಿ. ಡಿಎಸ್ ಕರ್ಕೆ ಅವರು ಕಾವ್ಯ, ಪ್ರಬಂಧ, ಮಕ್ಕಳ ಸಾಹಿತ್ಯ ಮತ್ತು ಸಂಶೋಧನೆ ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಹಚ್ಚೆವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ ಎಂಬ ಇವರ ಕವನ ಪ್ರತಿಯೊಬ್ಬ ಕನ್ನಡಿಗನ ಎದೆಯಲ್ಲಿ ಕನ್ನಡಾಭಿಮಾನದ ಜ್ಯೋತಿಯನ್ನ ಬೆಳಗಿಸಿದೆ. ನಕ್ಷತ್ರಗಾನ, ಭಾವತೀರ್ಥ, ಗೀತ ಗೌರವ, ನಮನ, ಕರಿಕೆ ಕಣಗಿಲು ಇತ್ಯಾದಿ ಇವರ ಕವನ ಸಂಕಲನಗಳು. ಬಣ್ಣದ ಚೆಂಡು, ತನನ ತೋಮ್ ಇವರ ಬರೆದ ಮಕ್ಕಳು ಸಾಹಿತ್ಯ. ಇವರು ಬರೆದ ಕನ್ನಡದ ಛಂದೋ ವಿಕಾಸ ಎಂಬ ಗ್ರಂಥವು ಕನ್ನಡ ಛಂದಶಾಸ್ತ್ರದ ಅಧ್ಯಯನಕ್ಕೆ ಮಹತ್ವದ ಕೊಡುಗೆಯಾಗಿದೆ. ಇದೀಗ ಮುಂದಿನ ಗೀತೆ KM ಕುಸುಮ ಅವರ ಗಾಯನದಲ್ಲಿ

ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. 1984 ನಮ್ಮನ್ನ ಅಗಲಿದ ಡಿಎಸ್ ಕರ್ಕೆ ಅವರು ತಮ್ಮ ಸರಳ, ಮಧುರ ಹಾಗೂ ಭಾವಪೂರ್ಣ ಕಾವ್ಯಗಳ ಮೂಲಕ ಇಂದಿಗೂ ಕನ್ನಡಿಗರ ಮನಸ್ಸಿನಲ್ಲಿ ಜೀವಂತವಾಗಿದ್ದಾರೆ. ಕನ್ನಡಿಗರ ಮನಗಳಲ್ಲಿ ಕನ್ನಡದ ದೀಪ ಹಚ್ಚಿದ ಕವಿ ಡಿಎಸ್ ಕರ್ಕೆಯವರ ವಿಶೇಷ ಕಾರ್ಯಕ್ರಮ ಇದಾಗಿತ್ತು. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನೀವು ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 8:31. ಹೆಲೋ ಕರ್ನಾಟಕ ಕಾರ್ಯಕ್ರಮ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ ಕೋರ್ತಾ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಶ್ರಾವ್ಯ ಹರೋಮನೆ. ಈ ಹೊತ್ತಿನ ಹೆಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಗಳ ಕುರಿತಾಗಿ ತಿಳ್ಕೊಳ್ತಾ ಸಾಗೋಣ. ಮೊದಲಿಗೆ ಗೀತೆ ತೀರ್ಥರೂಪ ತಂದೆಯವರಿಗೆ ಚಿತ್ರದಿಂದ ರಜತ್ ಹೆಗ್ಡೆ ಈಶಾ ಸುಚಿಯವರ ಗಾಯನದಲ್ಲಿ ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ಜೋ ಕೋಸ್ಟಾ ಅವರ ಸಂಗೀತ.

ಇದು ಹಲೋ ಕರ್ನಾಟಕ ಕಾರ್ಯಕ್ರಮ. ಇಂದು ಬೆಳಿಗ್ಗೆ 11 ಗಂಟೆಗೆ ಕೊಂಡಜ್ಜಿ ಬಸಪ್ಪ ಸಭಾಂಗಣ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಕೇಂದ್ರ ಕಚೇರಿ ಅರಮನೆ ರಸ್ತೆ ಬೆಂಗಳೂರು ಇಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಜರುಗಲಿದೆ. ಜೊತೆಗೆ ಕೈಮಗ್ಗ ನೇಕಾರರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ. ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್, ಉಪಸ್ಥಿತಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್. ಕಾರ್ಯಕ್ರಮದ ಕುರಿತು ಬಂದ ಸಂದೇಶಗಳನ್ನ ಒಮ್ಮೆ ನೋಡೋಣ. ನಾಗರತ್ನ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಶುಭ ಮುಂಜಾನೆ ಅಂತ. ಬೆಳಗಿನ ಕಾರ್ಯಕ್ರಮದ ಕುರಿತಾಗಿ ಸಂದೇಶಗಳನ್ನ ಕಳಿಸಿದ್ದಾರೆ, ನಮ್ಮಮ್ಮ ಶಾರದೆ ಕೃಪೆ ಸದಾ ಇರಲಿ ಅಂತ ಹೇಳಿ. ನಂತರ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಶುಭೋದಯ ಅಂತ. ನಂದಿನಿ ಮಹೇಶ್ ಸುಂಕದಕಟ್ಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸುಲದೇವನಹಳ್ಳಿ ಚಿಕ್ಕಬಾಣಾವರ ಬೆಂಗಳೂರಿನಿಂದ ಮಂಜುನಾಥ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ಎಫ್ಎಂ ರೇನ್ಬೋ ಅಂತ ಅರುಣಾ ಮೈತ್ರಿ ಜೆಸಿನಗರ್ ಪೋಸ್ಟ್ ಆಫೀಸರ್ ರೋಡ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸುಧಾಮಣಿ ರಮೇಶ್ ಬಾಬು ಧನುಷ್ ದೀಕ್ಷಿತ್ ಎಚ್ಎಲ್ಕೆ ರಸ್ತೆ ಚಿತ್ರದುರ್ಗ ಮೊಳಕಾಲ್ಮೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನೀವು ಸಹ ಕಾರ್ಯಕ್ರಮದ ಕುರಿತಾಗಿ ಸಂದೇಶಗಳನ್ನು ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9408090103 9480901013. ಇದೀಗ ಮುಂದಿನ ಗೀತೆ ರಕ್ಕಸಪುರದೊಳ್ಳ ಚಿತ್ರದಿಂದ ಪ್ರೇಮ್ ಅವರ ಗಾಯನದಲ್ಲಿ ಕ್ರಾಂತಿ ಕುಮಾರ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
5: ಬೆಳಗಿನ ಕಾರ್ಯಕ್ರಮಗಳಿಗೆ ಸಂದೇಶಗಳನ್ನು ಕಳಿಸಿದ್ದಾರೆ ಹೊನ್ನೂರ ಅಲಿ, ಶುಭ ಮುಂಜಾನೆ ಅಂತ ಹನುಮಂತಪುರದಿಂದ. ಶುಭೋದಯ ಅಂತ ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿ, ಕೆ ವಿಮರ್ಶ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೈವಲ್ಯ ಸಾಹಿತಿ ಬೋಪ ವೆಂಕಟೇಶ್, ಬೋಧನ ಹೊಸಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ರಾಷ್ಟ್ರೀಯ ಕೈಮಗ್ಗದ ದಿನಾಚರಣೆಯ ಕುರಿತಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ಆಕಾಶವಾಣಿ ಅಂತ ನಟರಾಜ್ ಹಣಬೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಿವಗಂಗಾ ಹೆಬ್ಬಾಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್, ನಮಸ್ಕಾರ. ಮುಂಜಾನೆ

ನಯ ಶುಭೋದಯ ಸುಪ್ರಭಾತ ಅಂತ. ಮಂಜುಳಾ ಮುನಿಯಪ್ಪ ಪಂತರಪಾಳ್ಯ ಮೈಸೂರು ರಸ್ತೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ಮೂಡಲ ವಿಠಲಾಪುರದ ಪದ್ಮ ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಲೋ ಕರ್ನಾಟಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ಕಾಮನಬಿಲ್ಲು ಅಂತ ಗಜೇಂದ್ರ ಗಡದಿಂದ ಶ್ರೀನಿವಾಸ್ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಮತ್ತಷ್ಟು ಕಾರ್ಯಕ್ರಮಗಳ ಕಡೆ ಗಮನಹರಿಸೋದಾದರೆ ಇಂದು ಸಂಜೆ 5 ಗಂಟೆಗೆ ಗಾಂಧಿ ಭವನ ಕುಮಾರ ಕೃಪಾ ರಸ್ತೆಯಲ್ಲಿ ಲೋಹಿಯ ಸಮತಾ ವಿದ್ಯಾಲಯ ವತಿಯಿಂದ ಸಾಮಾಜಿಕ ನ್ಯಾಯ ದಿನಾಚರಣೆ ಮಂಡಲ್ ವರದಿ ಜಾರಿ 36ನೇ ವಾರ್ಷಿಕೋತ್ಸವ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಇದೀಗ ಮುಂದಿನ ಗೀತೆ ಕಲ್ಟ್ ಚಿತ್ರದಿಂದ ಜಸ್ಕರಣ್ ಸಿಂಗ್ ಪೃಥ್ವಿ ಭಟ್ ಅವರ ಗಾಯನದಲ್ಲಿ ಅನಿಲ್ ಕುಮಾರ್ ಅವರ ಸಾಹಿತ್ಯ ಅರ್ಜುನ್ ಜನ್ಯ ಅವರ ಸಂಗೀತ.

ಕರಾವಳಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಾಯಿ ವಿಘ್ನೇಶ್ ಹಾಗೂ ಸಂಗಡಿಗರ ಗಾಯನದಲ್ಲಿ ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಸಚಿನ್ ಬಸರೂರು ಅವರ ಸಂಗೀತ. ಹಲೋ ಕರ್ನಾಟಕ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಇದೀಗ ಮುಂದಿನ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೀತಾ ಇರೋದು ಶ್ರೀರಾಮ ಮಂದಿರ ಈಸ್ಟ್ ಪಾರ್ಕ್ ರಸ್ತೆ ಮಲ್ಲೇಶ್ವರದಲ್ಲಿ ವೀಣಾ ಉತ್ಸವ. ವೈಣಿಕ ದೊರೆಸ್ವಾಮಿ ಅಯ್ಯಂಗಾರ್ ಸ್ಮಾರಕ ಟ್ರಸ್ಟ್ ವತಿಯಿಂದ ಆಗಸ್ಟ್ 7 ರಿಂದ 11 ತನಕ 5 ದಿನಗಳ ವೀಣಾ ಉತ್ಸವ ನಡೆಯಲಿದೆ.

5 ದಿನಗಳ ಕಾರ್ಯಕ್ರಮದಲ್ಲಿ ವೀಣಾವಾದನ, ಗಾಯನ, ಉಪನ್ಯಾಸಗಳು ನಡೆಯಲಿವೆ. 60 ಹೆಚ್ಚು ಕಲಾವಿದರು ಭಾಗವಹಿಸಲಿದ್ದಾರೆ. ಕಲಾವಿದರಾದ ಗೀತಾ ರಾಮಾನಂದ, ಮೈಸೂರು ಸಹೋದರರು ಜಯಂತಿ ಕುಮಾರೇಶ್, ನಾಗರಾಜ್ ಹವಾಲ್ದಾರ್, ವಾಣಿ ಯದುನಂದನ್, ಬಹಾದ್ದೀನ್ ಡಾಗರ್, ರಮಣಿ ಶಂಕರ್, ಬೆಂಗಳೂರು ಸಹೋದರರು ಸೇರಿದಂತೆ ಅನೇಕರಿಂದ ವಿವಿಧ ವಾದ್ಯಗಳ ವಾದನ ಮತ್ತು ಗಾಯನ ಕಾರ್ಯಕ್ರಮ ನಡೆಯಲಿದೆ. 5 ದಿನಗಳ ಕಾರ್ಯಕ್ರಮದಲ್ಲಿ ಶನಿವಾರದಂದು ಮಧ್ಯಾಹ್ನ 1:30 ಕಾರ್ಯಕ್ರಮಗಳು ಆರಂಭವಾಗಲಿದೆ. ಭಾನುವಾರ ಬೆಳಗ್ಗೆ 10:00 ಚಾಲನೆ ಸಿಗಲಿದೆ. ಉಳಿದ ದಿನಗಳಲ್ಲಿ ಪ್ರತಿದಿನ ಸಂಜೆ 6:00 ಕಾರ್ಯಕ್ರಮಗಳು ಆರಂಭವಾಗಲಿವೆ. ಸ್ಥಳ: ಶ್ರೀರಾಮ ಮಂದಿರ, ಈಸ್ಟ್ ಪಾರ್ಕ್ ರಸ್ತೆ, ಮಲ್ಲೇಶ್ವರ. ಇದೀಗ ಹೆಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆ, ಮದರ್ ಪ್ರಾಮಿಸ್ ಚಿತ್ರದಿಂದ ಸಂಜಿತ್ ಹೆಗ್ಡೆ ಅವರ ಗಾಯನದಲ್ಲಿ, ಡಾಲಿ ಧನಂಜಯ ಅವರ ಸಾಹಿತ್ಯ, ನವನೀತ್ ಶ್ಯಾಮ್ ಅವರ ಸಂಗೀತ.

0: ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನೆಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐ ಎನ್ ನಲ್ಲಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
6: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಹಾಡದಿದ್ದರೆ ನನ್ನ ಹಾಡು ಕೇಳು.
7: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
4: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
6: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
4: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
5: ಎಲ್ಲಿರಲಿ ಹೇಗಿರಲಿ ಕನ್ನಡಗೂ ನಿನಗಿರಲಿ.
8: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸಮಯ 9:03. ಇದು ಸಖತ್ ಸಾಂಗು ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ ಕೋರ್ತಾ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಶ್ರಾವ್ಯ ಹರುಮನೆ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ವಾಟ್ಸಪ್ನಲ್ಲಿ ಸಂದೇಶ ಕಳಿಸುವ ಮೂಲಕ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489001013 9480901013. ಈ ದಿನ ರಾಷ್ಟ್ರೀಯ ನೇಕಾರರ ದಿನದ ಪ್ರಯುಕ್ತ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಬೋಪಾ ವೆಂಕಟೇಶ್, ಲಕ್ಷ್ಮೀ, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಬಲರಾಮ ಚಿತ್ರದಿಂದ ಸೀರೆ ಉಟ್ಟ ಸಿಂಗಾರಿ ಗೀತೆ. ಮೊದಲಿಗೆ ಈ ಗೀತೆ ರಾಜೇಶ್ ಕೃಷ್ಣನ್, ದಿವ್ಯ ರಾಘವನ್ ಅವರ ಗಾಯನದಲ್ಲಿ, ಹಂಸಲೇಖ ಅವರ ಸಂಗೀತ ಸಾಹಿತ್ಯ. ನಂತರ ಹೃದಯ ಹೃದಯ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ, ಹಂಸಲೇಖ ಅವರ ಸಂಗೀತ ಸಾಹಿತ್ಯ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಕೇಳ್ತಾ ಸಾಗೋಣ ನಿಮ್ಮದೇ ನೆಚ್ಚಿನ ಗೀತೆಗಳನ್ನು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಸಖತ್ ಸಾಂಗು ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳಿಸಿದ್ದಾರೆ ಆಶಾ ನಯನ ಅತ್ತಿಗುಪ್ಪೆಯಿಂದ, ಪ್ರಸಾದ್ ಕೆಸರಮಡು ತುಮಕೂರಿನಿಂದ, ಗಂಗಾವತಿಯಿಂದ ಚಂದ್ರಶೇಖರ್, ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ, ಸುಧಾ ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ, ನಾಗರತ್ನ ರಾಜಾಜಿ ನಗರದಿಂದ, ನಂತರ ಶಿವಶಂಕರ್ ವೇದಾವತಿ ತನ್ಮಯ್ ಆನೇಕಲ್ ಶಂಕರ ಮಠದಿಂದ, ಹೆಚ್ ವಿ ಯೋಗ ನರಸಿಂಹನ್ ಗಾಯತ್ರಿ ನಗರ್ ಬೆಂಗಳೂರಿನಿಂದ, ಮಂಡಿಕಲ್ ಕೃಪಾ ಉಮೇಶ್, ಕಬಾಡಿ ವಿನುತ ರವಿ ಕಬಾಡಿ ರವಿ ಕಿಶನ್ ಹರ್ಷ ಮಾಗಡಿ ರೋಡ್ ಬೆಂಗಳೂರಿನಿಂದ, ಶೈಲಾ ರಾಜೇಶ್ ಚನ್ನನ ಕುಂಟೆ ಶಿರಾದಿಂದ. ಸಖತ್ ಸಾಂಗ್ ಕಾರ್ಯಕ್ರಮದ ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇದೀಗ ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದಿಂದ. ಮೊದಲಿಗೆ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ, ನಂತರ ನಮ್ಮೂರ ಹಮ್ಮೀರ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಗಾಯನದಲ್ಲಿ, ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ನೀವು ಕೇಳ್ತಿದ್ರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಸಖತ್ ಸಾಂಗು ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಬಂದ ಸಂದೇಶಗಳನ್ನ ಮತ್ತೆ ನೋಡೋಣ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಜಯಲಕ್ಷ್ಮಿ, ನಾಗೇಶ್ ಕುಮಾರ್ ಚಂದಾಪುರದಿಂದ, ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಶ್ರೀಧರ್, ಪದ್ಮ ಪನ್ನಗಾಟಿ ಅನಂತಕುಮಾರ್, ಎನ್ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ನಮಸ್ತೆ ನಮಗಾಗಿ ಒಂದು ಹಾಡು ಪ್ರಸಾರ ಮಾಡಿ ಅಂತ ಮಲ್ಲೇಶ್ವರಂನಿಂದ ಸಂಪತ್ ಲಕ್ಷ್ಮಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಶೃಂಗೇರಿ ಕಿಗ್ಗಾದಿಂದ ಸಹನ, ಗಾಯತ್ರಿ ನಂದ ಕಿಶೋರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಗೋಪಿನಾಥ್ ಮತ್ತು ರವಿ ವಿವಿ ಪುರಂನಿಂದ, ಶುಭೋದಯ ಮೇಡಮ್, ನನಗೆ ಈ ಕಾರ್ಯಕ್ರಮ ಬಹಳ ಅಚ್ಚು ಮೆಚ್ಚು ಆಗಿರುವಂತಹದ್ದು, ನಿಜಕ್ಕೂ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಭವಿತಾ ಬಿ ಸಂಶೋಧನಾ ವಿದ್ಯಾರ್ಥಿ ಮಾನಸ ಗಂಗೋತ್ರಿ ಮೈಸೂರಿನಿಂದ, ಕಲೇಶ್ವರ ಕುಮಾರ್ ಶ್ರೀನಗರ ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಮದುರ್ಗದಿಂದ ಅದ್ವಿಕ್ ಕೆರೂರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅರವಿಂದ್ ಕುಮಾರ್ ರಾಜೇಶ್ವರಿ ವೆಂಕಟೇಶ್ವರ ಕಾಲೋನಿ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕು ಅವರು ಸಂದೇಶವನ್ನು ಕಳಿಸಿದ್ದಾರೆ. ನೀವು ಸಹ ಕಾರ್ಯಕ್ರಮದ ಕುರಿತಾಗಿ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489001013 9480901013. ಇದೀಗ ಮುಂದಿನ ಗೀತೆ ವೀರ ಮಹದೇವ ಚಿತ್ರದಿಂದ ಪಿಬಿ ಶ್ರೀನಿವಾಸ್ ಅವರ ಗಾಯನದಲ್ಲಿ, ಸಿವಿ ಶಿವಶಂಕರ್ ಅವರ ಸಾಹಿತ್ಯ, ಲಕ್ಷ್ಮೀನಾರಾಯಣ್ ಗುಚಿ ಅವರ ಸಂಗೀತ, ನಂತರ ನವತಾರೆ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

ಮಂಜಿನ ತೆರೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕೆಜೆ ಜೇಸುದಾಸ್ ಅವರ ಗಾಯನದಲ್ಲಿ, ಶಿವದಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ. ನೀವು ಕೇಳ್ತಿದ್ರ ಸಖತ್ ಸಾಂಗ್ ಕಾರ್ಯಕ್ರಮ. ಹನುಮ ಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ ಸಂದೇಶವನ್ನು ಕಳಿಸಿದ್ದಾರೆ ಕಾರ್ಯಕ್ರಮದ ಕುರಿತಾಗಿ. ನಂತರ ಅರುಣಾ ಮೈತ್ರಿ ಪೋಸ್ಟ್ ಆಫೀಸ್ ರೋಡ್ ಜೆಸಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರೂಪಾ ಲಕ್ಷ್ಮೀಕಾಂತ, ಯಶವಂತ, ತೇಜಸ್ವಿನಿ, ಚನನ ಕುಂಟಾಶಿರಾಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹುಬ್ಬಳ್ಳಿ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಸಂದೇಶವನ್ನು ಕಳಿಸಿದ್ದಾರೆ. ನಮಗಾಗಿ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಸುಧಾ ನಾಯಕ್ ಎಂ ಟಿ ನಾಯಕ್ ಬಸವೇಶ್ವರ ನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ನಾಗರಾಜ್ ಬಿಟಿಎಂ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿಂಧನೂರು ಸುರೇಶ್ ಬಳೂಟಗಿ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಗಣೇಶ್ ಸಾಗರದಿಂದ ಸಖತ್ ಸಾಂಗ್ಗೆ ಸ್ವಾಗತ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಮತ್ತು ಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಶ್ರೀನಾಥ್ ಕೆ ಪಿ ಅಗ್ರಹಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಂಕರ್ ಜಗ್ಲಿ ಗಬ್ಬೂರ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೇಮಾವತಿ, ಶ್ವೇತಾ, ಸ್ವಾತಿ, ಚೆಟ್ಟಿಮಾನಿ, ಭಾಗಮಂಡಲ, ಕೊಡಗುವಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಯ್ ಮೇಡಮ್, ನಮಸ್ತೆ, ನಮಗಾಗಿ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಶಿಗ್ಗಾವಿಯಿಂದ ಭೀಮಣ್ಣ ಶಂಕರಣ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಿತೇಂದ್ರ ದಾಸ್ ಅಸ್ಸಾಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ಕಾಮನಬಿಲ್ಲು, ಎಲ್ಲ ಹಾಡುಗಳು ಚೆನ್ನಾಗಿದೆ ಅಂತ ಹೇಳಿ ಶಶಿವಾಳ ಅರಸೀಕೆರೆ ತಾಲೂಕು ಇಂದ ಜಯಣ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ ನಮಸ್ಕಾರ, ನಮಗೊಂದು ಗೀತೆ ಬೇಕು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನಗೆ ಒಂದು ಹಾಡು ಬೇಕಲ್ಲ ಅಂತ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗಾನ ಸುಮ ಪಟ್ಟ ಸೋಮನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಷಣ್ಮುಖ ಹಳೇಬಾತಿ ಗ್ರಾಮದಿಂದ ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಗೀತೆ ಕಾರ್ಯಕ್ರಮದಲ್ಲಿ ಖಂಡಿತ ಪ್ರಸಾರ ಆಗತ್ತೆ. ಇದೀಗ ಮುಂದಿನ ಗೀತೆ ದ ಡೆವಿಲ್ ಚಿತ್ರದಿಂದ ಹರ್ಷಿಕಾ ದೇವನಾಥ್ ಹಾಗೂ ವಿ ಆಬಿ ಅವರ ಗಾಯನದಲ್ಲಿ, ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ.

ಯಾರಿವನು ಚಿತ್ರದ ಗೀತೆಯನ್ನ ಕೇಳಿದ್ರಿ. ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ ಚಿಯುದ ಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. ನೀವು ಕೇಳ್ತಾ ಇದ್ರ ಸಖತ್ ಸಾಂಗು ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಬಂದ ಸಂದೇಶಗಳು: ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬಳಗನೂರು ಗ್ರಾಮ ಬಸವರಾಜ್ ಅವರು ಸಂದೇಶನ ಕಳಿಸಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಇಷ್ಟ ಆಗ್ತಾ ಇದೆ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶನ ಕಳಿಸಿದ್ದಾರೆ. ಮುಂಜಾನೆಯ ಶುಭೋದಯ, ಅಂತಾರಾಷ್ಟ್ರೀಯ ಕೈಮಗ್ಗ ಹಬ್ಬದ ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕೈಮಗ್ಗದ ಬಟ್ಟೆಗಳನ್ನು ಖರೀದಿಸಿ ಕೈಮಗ್ಗಗಳನ್ನು ಉಳಿಸಿ ಬೆಳೆಸಿ ಅಂತ ಹೇಳಿ ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ವೀರ ಮಹದೇವ ಚಿತ್ರದ ಮಧುರ ಗೀತೆ ಕೇಳಿ ತುಂಬ ದಿವಸ ಆಗಿತ್ತು, ಧನ್ಯವಾದಗಳು ಅಂತ ಕೆಆರ್ ರಮೇಶ್ ಗಾಯತ್ರಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ, ಕೋಗಿಲೆ ಹಾಡು ಇಷ್ಟ ಆಯಿತು ಅಂತ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಶಾಂತ್ ಮತ್ತು ಹೆಚ್ ಪಿ ಜಯರಾಮ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸತೀಶ್ ಎನ್ ಎಚ್ ನಗರಕೆರೆ ಅವರು ನಮಗಾಗಿ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಎನ್ಆರ್ಪುರದಿಂದ ಬಲರಾಮ್, ಶಿವಣ್ಣ, ವೆಂಕಟೇಶ್, ತರುಣ್ ರಾಜ್ ನಮಗಾಗಿ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಶ್, ದೀಪಾ, ಋತ್ವಿಕ್, ಝರ್ವಿಕ್, ಕೆಸಗೋಡು, ಬೇಲೂರು ತಾಲೂಕು ಹಾಸನದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಂದ್ರ, ಕಲಾ, ಆದಿತ್ಯ, ಕಲಾಶೇಖರ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಸಖತ್ ಸಾಂಗು ಕಾರ್ಯಕ್ರಮ. ಒಂದು ಗಂಟೆಯ ಸಮಯದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಆದಷ್ಟು ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಪಟ್ವಿ ಅಂತ ಹೇಳ್ತಾ ಇದ್ದೀಗ ಮುಂದಿನ ಗೀತೆ ನಿಮ್ಮದೇ ನೆಚ್ಚಿನ ಗೀತೆ. ಅಮೆರಿಕ ಅಮೆರಿಕ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತ ಕಟ್ಟಿ ರಮೇಶ್ ಚಂದ್ರ ಅವರ ಗಾಯನದಲ್ಲಿ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನ್ಯೂ ಟ್ಯೂನ್ ಮಾಡಿದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 10:04 ಸಿನಿ ಚಿಟ್ಟೆ ಕಾರ್ಯಕ್ರಮ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ ಕೋರ್ತಾ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಶ್ರಾವ್ಯ ಹರುಮನೆ. ಇಂದಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಖಳನಾಯಕನ ಸುತ್ತ ಹೆಣೆದಿರುವ ಚಿತ್ರಕಥೆಗಳು ಅಥವಾ ಭೂಗತ ಲೋಕದ ಕತೆಗಳ ಕುರಿತಾಗಿ ಮೂಡಿ ಬಂದ ಸಿನಿಮಾಗಳ ಕುರಿತಾಗಿ ನಾವು ನೀವು ಮಾತಾಡ್ತಾ ಸಾಗೋಣ. ಯಾವ ಚಿತ್ರದ ಖಳನಾಯಕನ ಪಾತ್ರ ನಿಮಗೆ ಬಹಳ ಇಷ್ಟ ಅಥವಾ ಯಾವ ಖಳನಾಯಕನ ಪಾತ್ರ ಬಹಳ ಭಯ ಮೂಡಿಸಿತ್ತು, ಇದರ ಕುರಿತಾಗಿ ನೀವು ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9489901013 9480901013. ಇದೀಗ ಗೀತೆ ಓಂ ಚಿತ್ರದಿಂದ ಮನೋ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: ದಡ್ಡರಲ್ಲ.
1: ಉಪೇಂದ್ರ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಉಪೇಂದ್ರ ಅವರ ಗಾಯನದಲ್ಲಿ ವಿ ಮನೋಹರ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ. ಇದು ಸಿನಿಚಿಟ್ಟೆ ಕಾರ್ಯಕ್ರಮ. ಯಾವ ಚಿತ್ರದ ಖಳನಾಯಕನ ಪಾತ್ರ ನಿಮಗೆ ಬಹಳ ಇಷ್ಟ ಆಗಿತ್ತು ಅಥವಾ ಭಯ ಮೂಡಿಸಿತ್ತು ಅಂತ ಕೇಳಿದೆ. ಬಹಳಷ್ಟು ಜನ ಸಂದೇಶಗಳನ್ನ ಕಳಿಸಿದ್ದೀರಾ. ಮಂಜುನಾಥ್ ಪಾಟೀಲ್ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಸೀತಾರಾಮ್ ಕಿರ್ಕೋಡ್ನಿಂದ, ವಜ್ರಮುನಿ ಅವರ ಸಂಪತ್ತಿಗೆ ಸವಾಲ್ ಪಾತ್ರ ಬಹಳ ಇಷ್ಟ ಆಗಿದೆ ಮೇಡಮ್, ನಗುವುದೋ ಅಳುವುದೋ ನೀವೇ ಅಂತ ಅಣ್ಣ ಅವರು ಹಾಡುವ ಹಾಡು ಸೂಪರ್ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ನಾಗರತ್ನ ರಾಜಾಜಿನಗರದಿಂದ ಸುಂದರ್ ಕೃಷ್ಣರಾಜ್ ಅವರು ಖಳನಾಯಕನ ಪಾತ್ರದಲ್ಲಿ ಬಹಳ ಇಷ್ಟ ಆಗಿದ್ರು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ರೂಪಾ ಲಕ್ಷ್ಮೀಕಾಂತ, ನಮ್ಮ ನೆಚ್ಚಿನ ಖಳನಾಯಕ ವಜ್ರಮುನಿ ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಅವರ ಅಭಿನಯ ತುಂಬಾ ಇಷ್ಟ ಅಂತ ಲಕ್ಷ್ಮೀಪತಿ ಕೆಂಗೇರಿಯಿಂದ ಸಂದೇಶನ ಕಳಿಸಿದ್ದಾರೆ. ನನಗೆ ವಜ್ರಮುನಿ ಅವರ ಖಳನಾಯಕ ಪಾತ್ರ ಬಹಳ ಅಚ್ಚುಮೆಚ್ಚು, ಅವರ ಅಭಿನಯ ಇಷ್ಟ ಆಗುತ್ತೆ ಅಂತ ಷಣ್ಮುಖ ಹಳೇಬಾತಿ ಗ್ರಾಮದಿಂದ ಸಂದೇಶನ ಕಳಿಸಿದ್ದಾರೆ. ಸಿಂಧನೂರು ಸುರೇಶ್ ಬಳೂಟಕಿ, ಯುದ್ಧಕಾಂಡ ಚಿತ್ರದಲ್ಲಿ ದೇವರಾಜ್ ಅವರ ಖಳನಾಯಕನ ಪಾತ್ರ ಚೆನ್ನಾಗಿದೆ ಅಂತ ಸಂದೇಶನ ಕಳಿಸಿದ್ದಾರೆ. ಅನಂತಮೂರ್ತಿ ಶೃಂಗೇರಿಯಿಂದ, ನನಗೆ ವಜ್ರಮುನಿ ಅವರ ಖಳನಾಯಕನ ಪಾತ್ರ ತುಂಬ ಇಷ್ಟ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ನೀವು ಸಹ ನಮಗೆ ಸಂದೇಶವನ್ನ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489001013. ಇದೀಗ ಗೀತೆ ಸಂಪತ್ತಿಗೆ ಸವಾಲ್ ಚಿತ್ರದಿಂದ ರಾಜ್ಕುಮಾರ್ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ನವಗ್ರಹ ಚಿತ್ರದ ಗೀತೆಯನ್ನ ಕೇಳಿಬಂದ್ರಿ. ಕುನಾಲ್ ಗಾಂಜಾವಾಲಾ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ. ಕಾರ್ಯಕ್ರಮಕ್ಕೆ ಮತ್ತಷ್ಟು ಜನ ಸಂದೇಶಗಳನ್ನ ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ನಮಗೆ ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ವಜ್ರಮುನಿ ಚಾಟಿ ಏಟು ಕೊಡುವ ದೃಶ್ಯ ತುಂಬಾ ಭಯಾನಕವಾಗಿತ್ತು ಅಂತ. ದೇವಾನಂದ ಇಟಗಿ ಶಿವಮೊಗ್ಗದಿಂದ, ಖಳನಾಯಕ ಅಂದ್ರೆ ಮೊದಲನೇ ಹೆಸರು ಬರೋದು ವಜ್ರಮುನಿ ತೂಗುದೀಪ ಶ್ರೀನಿವಾಸ್ ಅವರದು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ದೊಡ್ಡಣ್ಣ ತೂಗುದೀಪ ಶ್ರೀನಿವಾಸ್, ಮೂರ್ತಿ ಸುಧೀರ್ ವಜ್ರಮುನಿ ಇವರು ನೆನಪಿಗೆ ಬರ್ತಾರೆ ಅಂತ ರೂಪಾ ಲಕ್ಷ್ಮೀಕಾಂತ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಪ್ರಭಾಕರ್ ಅವರು ನೆನಪಿಗೆ ಬರ್ತಾರೆ ಅಂತ ರಾಜ್ಕುಮಾರ್ ಕಾತರಕಿ KHB ಕಾಲೋನಿ ಹರಿಹರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ BTM ಬಡಾವಣೆಯಿಂದ ಸಂದೇಶನ ಗಳಿಸಿದ್ದಾರೆ. ನಾನೊಬ್ಬ ಕಳ್ಳ 1979 ಬಿಡುಗಡೆಯಾದ ಕನ್ನಡ ಆಕ್ಷನ್ ಡ್ರಾಮಾ ಚಲನಚಿತ್ರ ಇದು. ಡಾಕ್ಟರ್ ರಾಜ್ಕುಮಾರ್ ದ್ವಿಪಾತ್ರದಲ್ಲಿ ನಟಿಸಿದ, ದೊರೆ ಭಗವಾನ್ ನಿರ್ದೇಶನದ, ರಾಶಿ ಬ್ರದರ್ಸ್ ನಿರ್ಮಾಣದ ಚಿತ್ರ ಇದು. ನನಗೆ ಇಷ್ಟವಾದ ಚಿತ್ರ. ಒಬ್ಬ ಬಾಲಕ ತನ್ನ ಪೋಷಕರಿಂದ ಬೇರ್ಪಟ್ಟು ಬೆಳೆದು ಕಳ್ಳನಾಗುತ್ತಾನೆ. ನಂತರ ಪೋಷಕರನ್ನು ಕಂಡುಹಿಡಿದು ಮರಳಲು ಪ್ರಯತ್ನಿಸಿದಾಗ ಪೊಲೀಸ್ ಅಧಿಕಾರಿಯಾದ ತಂದೆ ಅವನನ್ನು ಸ್ವೀಕರಿಸಲು ನಿರಾಕರಿಸುತ್ತಾನೆ ಎಂಬ ಥೀಮ್ ಇದೆ. ಇದು ಕಥೆಯ ಸಂಕ್ಷಿಪ್ತ ರೂಪ. ಚಿತ್ರದಲ್ಲಿ ಕುಟುಂಬ ನೈತಿಕತೆ, ಪಾತ್ರದ ದ್ವಂದ್ವಗಳನ್ನು ವಿವರವಾಗಿ ತೋರಿಸಲಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ. ಇದೀಗ ಗೀತೆ ನಾನೊಬ್ಬ ಕಳ್ಳ ಚಿತ್ರದಿಂದ, ರಾಜ್ಕುಮಾರ್ ಅವರ ಗಾಯನದಲ್ಲಿ ಚಿವದಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

ನಾನೊಬ್ಬ ಕಳ್ಳನು, ನಾನೊಬ್ಬ ಸುಳ್ಳನು, ಬಲು ಮೋಸಗಾರನು ಸರಿಯೇನು, ಬಲು ಮೋಸಗಾರನು ಸರಿಯೇನು. ನಾ ಕನ್ನ ಹಾಕಿ ನುಗ್ಗೋದೆ ಬಾಕಿ, ದೋಚೋದು ದೋಚಿ ಬಾಚೋದು ಬಾಚಿ, ನಾ ಸೂರ ಮಾಡುವೆ ನಿನಗೇನು. ನಾನೊಬ್ಬ ಕಳ್ಳನು, ನಾನೊಬ್ಬ ಸುಳ್ಳನು.

ಅಪಹರಿಸಿ ಹೃದಯವನು ಹೇಳದೆ ಕೇಳದೆ ಹೋದವನು ರುಚಿಯಾದ ಹಣ್ಣನ್ನು ಸೊಗಸಾದ

ಎದೆಗಾರಿಕೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಾಧು ಕೋಕಿಲ ಅವರ ಗಾಯನದಲ್ಲಿ, ಸುಮನ ಕಿತ್ತೂರುಡಿ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರದ್ದೇ ಸಂಗೀತ. ಇದು ಸಿನಿಚಿಟೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಖಳನಾಯಕನ ಸುತ್ತ ಹೆಣೆದಿರುವ ಚಿತ್ರಕಥೆ ಅಥವಾ ಭೂಗತ ಲೋಕದ ಕತೆಗಳ ಕುರಿತಾಗಿ ಮೂಡಿಬಂದ ಸಿನಿಮಾದ ವಿಶೇಷ. 1995 ತೆರೆ ಕಂಡ ಓಂ ಚಿತ್ರ ಉಪೇಂದ್ರ ಅವರ ನಿರ್ದೇಶನ ಮತ್ತು ಶಿವರಾಜ್ ಕುಮಾರ್ ಅವರ ಅಭಿನಯದ ಸಾರ್ವಕಾಲಿಕ ಸೂಪರ್ ಹಿಟ್ ಸಿನಿಮಾ ಇದು. ಸತ್ಯ ಎಂಬ ಸೌಮ್ಯ ಹುಡುಗ ರೌಡಿಯಾಗಿ ಬದಲಾಗುವ ಕಥೆಯಲ್ಲಿದೆ. ನೈಜ ಭೂಗತ ಲೋಕದ ರೌಡಿಗಳು ಈ ಸಿನಿಮಾದಲ್ಲಿ ನಟಿಸಿದ್ದು ವಿಶೇಷ. ಇದೇ ರೀತಿ ಮೂಡಿಬಂದ ಗ್ಯಾಂಗ್ಸ್ಟರ್ ಮತ್ತು ಭೂಗತ ಲೋಕದ ಕತೆಗಳು ಅಂದರೆ KGF ಚಾಪ್ಟರ್ 1 ಮತ್ತು ಚಾಪ್ಟರ್ 2, ಡೆಡ್ಲಿ ಸೋಮ, ಕರಿಯ, ಎದೆಗಾರಿಕೆ, ನವಗ್ರಹ, ಹೆಡ್ ಬುಷ್, ಆ ದಿನಗಳು, ಉಗ್ರಂ ಮತ್ತು ಮಫ್ತಿ ಚಿತ್ರ. ಕಾರ್ಯಕ್ರಮದ ಕುರಿತಾಗಿ ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಾ. ನವಗ್ರಹ ಚಿತ್ರ ದರ್ಶನ್ ಪಾತ್ರ ತುಂಬಾ ಇಷ್ಟ ಅಂತ ಪರಮ್ ಅವರು ತೀರ್ಥಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ಕಾರ ರೇನ್ಬೋ ಅಂತ ಚರಣ್ RS ಚಿಕ್ಕಮಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಪುಟಾಣಿ ಏಜೆಂಟ್ ಸಿನಿಮಾದಲ್ಲಿ ಖಳನಾಯಕನ ಪಾತ್ರದಲ್ಲಿ ಅಂಬರೀಶ್ ಪುರಿ ಅವರ ಅಭಿನಯ ತುಂಬಾ ಇಷ್ಟ ಆಗಿತ್ತು ಅಂತ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಿನಿಚಿಟ್ಟೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮಗೆ ಕಲಾಸಿಪಾಳ್ಯ ಚಿತ್ರದಲ್ಲಿ ವಿಲನ್ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಆರ್ ಉದಯ್ ಕುಮಾರ್ ರಾಂಪುರ ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ವಜ್ರಮುನಿ ಅವರು ನಟಿಸಿದ ಎಲ್ಲಾ ಪಾತ್ರಗಳು ನಮ್ಮ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದೆ, ಅವರು ಅದ್ಭುತ ನಟ ಅಂತ ಕಿರಣ್ ಬೇಗೂರು ಗುಂಡ್ಲುಪೇಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸುಮಿತ್ರಾ ಕೆಂಪರಾಜ್ RHC ಎಸ್ ಬಡಾವಣೆ ಅನ್ನಪೂರ್ಣೇಶ್ವರಿ ನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಿಆರ್ ಸಿಂಹ ಮಸೂರಿ ಕೃಷ್ಣ ಮೂರ್ತಿ ಶುಭರಾಜ್ ಕೀರ್ತಿರಾಜ್ ಇವರ ನಟನೆಯು ಬಹಳ ಇಷ್ಟ ಆಗ್ತಿತ್ತು ಅಂತ ರೂಪಾ ಲಕ್ಷ್ಮೀಕಾಂತ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ನಟಿಸಿದ ಭಕ್ತ ಪ್ರಹ್ಲಾದ ಚಿತ್ರ ನಮಗೆ ತುಂಬಾ ಇಷ್ಟ. ನಾಯಕ ನಟರಾದ ಅಣ್ಣ ಅವರು ಈ ಚಿತ್ರದಲ್ಲಿ ಖಳನಟರಾಗಿ ಅದ್ಭುತವಾಗಿ ನಟಿಸಿದ್ರು ಅಂತ ಗೋವರ್ಧನ ಫಾರೆಸ್ಟ್ ಲೇಔಟ್ ಮೈಸೂರು ರೋಡ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ನೀವು ಸಹ ಕಾರ್ಯಕ್ರಮದ ಕುರಿತಾಗಿ ನಮಗೆ ಸಂದೇಶವನ್ನ ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013, ಇದೀಗ ಮುಂದಿನ ಗೀತೆ ಮಫ್ತಿ ಚಿತ್ರದಿಂದ ರವಿ ಬಸ್ರೂರು ಹಾಗೂ ಸಂಗಡಿಗರ ಗಾಯನದಲ್ಲಿ ಸಾಯಿ ಸರ್ವೇಶ್ ಅವರ ಸಾಹಿತ್ಯ, ರವಿ ಬಸ್ರೂರ್ ಅವರದ್ದೇ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 10:42. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಖಳನಾಯಕನ ಸುತ್ತ ಹೆಣೆದಿರುವ ಚಿತ್ರಕಥೆ ಅಥವಾ ಭೂಗತ ಲೋಕದ ಕಥೆಗಳ ಕುರಿತಾಗಿ, ಮೂಡಿ ಬಂದ ಸಿನಿಮಾಗಳ ಕುರಿತಾಗಿ ಮಾತುಕತೆ, ಮತ್ತಷ್ಟು ಸಂದೇಶಗಳು ನಮ್ಮನ್ನು ತಲುಪಿವೆ. ಖಳನಾಯಕ ಅಂದರೆ ನೆನಪಾಗೋದು ವಜ್ರಮುನಿ ಅಂತ ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಸಂದೇಶವನ್ನು ಗಳಿಸಿದ್ದಾರೆ. ಬೀರೂರಿಂದ ವಿಜಯಲಕ್ಷ್ಮಿ ರವಿಶಂಕರ್ ಸರ್ ಕೂಡ ಇದ್ದಾರೆ ಮೇಡಮ್ ಅಂತ ನಮಗೆ ನೆನಪು ಮಾಡಿದ್ದಾರೆ. ಮೇಡಮ್, ಚಿಕ್ಕಮಗಳೂರಿಂದ ಕುಸುಮ ಮುರಳೀಧರ್ ಸುಂದರ್ ಕೃಷ್ಣ ಅರಸ್, ಖಳನಾಯಕನ ಪಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ದಾರಿ ತಪ್ಪಿದ ಮಗ ಚಿತ್ರ ನಮಗೆ ತುಂಬ ಇಷ್ಟ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ದ್ವಿಪಾತ್ರದಲ್ಲಿ ಅಭಿನಯ, ಅದರಲ್ಲಿ ಖಳನಟನ ಪಾತ್ರ ತುಂಬ ಇಷ್ಟ. ಕಣ್ಣಂಚಿನ ಈ ಮಾತನ್ನು ತುಂಬಾ ಇಷ್ಟ. ಇನ್ನು ವಜ್ರಮುನಿ ಅವರ ಎಲ್ಲ ಚಿತ್ರಗಳು ಇಷ್ಟ ಅಂತ ಸುಧಾ ಬುದಿಹಾಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಜ್ರಮುಷ್ಟಿ ಚಿತ್ರದಲ್ಲಿ ಅದರಲ್ಲಿ ನಟಿಸಿದ ಎಲ್ಲ ಖಳನಟರು ಇಂದು ಇಲ್ಲ. ಅದರ ಜೊತೆಗೆ ನಾಯಕ ಕೂಡ ಶಂಕರ್ ನಾಗ್ ಅವರು ಸಹ ಇಲ್ಲ. ನಮಗೆ ತುಂಬ ಇಷ್ಟವಾದ ಚಿತ್ರ ಅಂತ ಜಯಣ್ಣ ಶಶಿವಳ ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಸಿನಿ ಚಿಟ್ಟೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು. ಎಲ್ಲ ಹಾಡುಗಳು ಚೆನ್ನಾಗಿವೆ ಅಂತ ಹೇಳಿ ಹುಬ್ಬಳ್ಳಿ ಗಣೇಶ್ ಪೇಟೆಯಿಂದ ಮಾಧವಿ ಪ್ರವೀಣ್ ಉಳ್ಳೇಕಟ್ಟಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ರಂಗಿತರಂಗ ಚಿತ್ರದಿಂದ ಸುಪ್ರಿಯಾ ರಘುನಂದನ್ ಹಾಗೂ ಸಂಗಡಿಗರ ಗಾಯನದಲ್ಲಿ ಸದಾನಂದ ಸುವರ್ಣ ಸುಧಾಕರ್ ಸಜಾ ಅವರ, ಸಾಹಿತ್ಯ ಅನುಭಂಡಾರಿಯವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಸಿನಿಚಿತೆ ಕಾರ್ಯಕ್ರಮ. ಪುಟಾಣಿ ಏಜೆಂಟ್ ಸಿನಿಮಾದಲ್ಲಿ ಖಳನಾಯಕನ ಪಾತ್ರದಲ್ಲಿ ಅಂಬರೀಶ್ ಪುರಿ ಅವರ ಅಭಿನಯ ತುಂಬಾ ಇಷ್ಟ ಆಗಿತ್ತು ಅಂತ ಸಂದೇಶವನ್ನು ಕಳಿಸಿದ್ದಾರೆ ಶೃಂಗೇರಿಯಿಂದ ಅನಂತ ಮೂರ್ತಿ ಅವರು. ಹುಬ್ಬಳ್ಳಿ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಪಟ್ಟಣಕ್ಕೆ ಬಂದ ಚಿತ್ರದಲ್ಲಿ ಪ್ರಭಾಕರ್ ಅವರ ಖಳನಾಯಕನ ಪಾತ್ರ ಚೆನ್ನಾಗಿ ಮೂಡಿ ಬಂದಿತ್ತು, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಖಳನಾಯಕನ ಸುತ್ತ ಹೆಣೆದಿರುವ ಚಿತ್ರಕಥೆ ಅಥವಾ ಭೂಗತ ಲೋಕದ ಕಥೆಗಳ ಕುರಿತಾಗಿ ಮೂಡಿ ಬಂದ ಸಿನಿಮಾಗಳ ಕುರಿತಾಗಿ ಮಾತಾಡೋದಾದರೆ, ಸೈಕಲಾಜಿಕಲ್ ಥ್ರಿಲ್ಲರ್ ಅಥವಾ ನೆರಳು ಬೆಳಕಿನ ಪಾತ್ರಗಳು, ಈ ಇದರ ಕುರಿತಾಗಿ ಮೂಡಿ ಬಂದ ಚಿತ್ರಗಳು ಅಮೃತ ವರ್ಷಿಣಿ, ಉಪೇಂದ್ರ, ಉತ್ಕರ್ಷ, ನೈಜ ಅಪರಾಧಗಳು ಮತ್ತು ಅಪರಾಧಿಗಳ ಜೀವನಾಧಾರಿತ ಚಿತ್ರಗಳನ್ನು ಕೇಳೋದಾದರೆ, ದಂಡುಪಾಳ್ಯ, ಕಿಲ್ಲಿಂಗ್ ವೀರಪ್ಪನ್, ಸೈನೈಡ್, ಪಾಪ್ಕಾರ್ನ್ ಮಂಕಿ, ಟೈಗರ್. ಕನ್ನಡ ಸಿನಿಮಾಗಳಲ್ಲಿರುವ ಖಳನಾಯಕರ ಸ್ವಭಾವ ಮತ್ತು ಅವರ ಕಥೆಯನ್ನು ಒಂದೇ ಸಾಲಿನಲ್ಲಿ ಹೇಳಬೇಕಂದ್ರೆ, ಕನ್ನಡ ಚಿತ್ರರಂಗದ ಖಳನಾಯಕರು ಬರೀ ಕಟುಕತನಕ್ಕೆ ಸೀಮಿತವಾಗದೆ ಅತಿಯಾದ ಆಸೆ, ಸ್ವಾರ್ಥ, ಕತ್ತಲೆಯ ಮಗ್ಗಲುಗಳನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅಮೃತ ವರ್ಷಿಣಿಯಂತಹ ಸೈಕಲಾಜಿಕಲ್ ಥ್ರಿಲ್ಲರ್ನಿಂದ ಹಿಡಿದು KGF ಅಥವಾ ಓಂನಂತಹ ಗ್ಯಾಂಗ್ಸ್ಟರ್ ಕಥೆಗಳವರೆಗೆ ಕನ್ನಡದ ಖಳನಾಯಕರು ನಾಯಕನಿಗಿಂತ ಕಮ್ಮಿ ಇಲ್ಲದಷ್ಟು ಬಲವಾದ ಪ್ರಭಾವ ಬೀರಿದ್ದಾರೆ. ಕೊನೆಗೆ ಅತಿಯಾದ ಅಹಂಕಾರ ಮತ್ತು ತಪ್ಪು ಹಾದಿ ವಿನಾಶಕ್ಕೆ ಮುನ್ನುಡಿ ಎಂಬ ಸತ್ಯವನ್ನೇ ಪ್ರತಿಯೊಂದು ಸಿನಿಮಾದ ಖಳನಾಯಕನ ಅಂತ್ಯ ನಮಗೆ ನೆನಪಿಸುತ್ತೆ.

70ರ ದಶಕದಲ್ಲಿ ಖಳನಾಯಕರೆಂದರೆ ಕೆಡಿ ನಾಗಪ್ಪ ಎಂದು ಪ್ರಸಿದ್ಧರಾಗಿದ್ದ ನಾಗಪ್ಪ ಇವರ ನಂತರದ ಖಳನಾಯಕನ ಪಾತ್ರದಲ್ಲಿ ಎಂಪಿ ಶಂಕರ್, ವಜ್ರಮುನಿ, ಸುಂದರ್ ಕೃಷ್ಣ ಅರಸ್, ಧೀರೇಂದ್ರ ಗೋಪಾಲ್ ಇನ್ನು ಮುಂತಾದವರು ನಟಿಸಿದ್ರು. ಅಂಬರೀಶ್ ರವರು ಖಾನ ನಾಯಕನಾಗಿ ನಟಿಸಿದ ನಾಗರಹಾವು ಚಿತ್ರದ ಮಾತಾಡಕ್ಕಿಲ್ವ ಬುಲ್ಬುಲ್, ಆರತಿಯವರ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಈ ಹಾಡು ನಮಗೆ ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಮೋಹನ್ ನಳಿನ ಅರಿಶಿನ ಕುಂಟೆಯಿಂದ. ಖಳನಟರ ಬಗ್ಗೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು. ನಟ ಭೈರವ, ವಜ್ರಮುನಿ, ಶೋಭರಾಜ್, ದೇವರಾಜ್, ಕೀರ್ತಿರಾಜ್ ಬಹಳ ಇಷ್ಟ ಅಂತ ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೇಡಮ್, ನಮಗೆ ಮಿಂಚಿನ ಓಟ ಚಿತ್ರ ತುಂಬ ಇಷ್ಟ ಅಂತ ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಸಿನಿ ಚಿಟ್ಟೆ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಇದೀಗ ಮುಂದಿನ ಎರಡು ಗೀತೆಗಳು. ದಾರಿ ತಪ್ಪಿದ ಮಗ ಚಿತ್ರದಿಂದ ರಾಜ್ಕುಮಾರ್ ಹಾಗೂ ಸಂಗಡಿಗರ ಗಾಯನದಲ್ಲಿ ಶಿವದಶಂಕರ್ ಅವರ ಸಾಹಿತ್ಯ, ಜಿಕೆ ವೆಂಕಟೇಶ್ ಅವರ ಸಂಗೀತ. ನಂತರ ಪಾಪ್ಕಾರ್ನ್ ಮಂಕಿ ಟೈಗರ್ ಈ ಚಿತ್ರದಿಂದ ಗೀತೆ, ಸಂಜಿತ್ ಹೆಗಡೆ ಅವರ ಗಾಯನದಲ್ಲಿ ನಾಗಾರ್ಜುನ್ ಶರ್ಮಾ ಮತ್ತು ರಾಹುಲ್ ಅವರ ಸಾಹಿತ್ಯ, ಚರಣ್ ರಾಜ್ ಅವರ ಸಂಗೀತ.

ಶ್ರೀ ಕೃಷ್ಣ ಪರಮಾತ್ಮ ಕೀ ಜಯ. ನಾರಿಯ ಸೀರೆ ಕದ್ದ, ರಾಧೆಯ ಮನವ ಗೆದ್ದ. ನಾರಿಯ ಸೀರೆ ಕದ್ದ, ರಾಧೆಯ ಮನವ

0: ಮಗುವಾಗಿರುವಾಗ ವೆಣ್ಣೆಯ ಕದ್ದ
1: ಕದ್ದ
0: ಮಣಿಯೊಡನೆ ರಮಣಿ ಭಾಮೆಯ ಗೆದ್ದ
1: ಗೆದ್ದ
0: ಮದುವೆ ಮನೆಗೆ ನುಗ್ಗಿ ಏನ್ ಮಾಡ್ದೆ ಗೊತ್ತೇ ರುಕ್ಮಿಣಿಯ ಕದ್ದ
1: ಕದ್ದ
0: ನರಕಾಸುರನ ಕೊಂದು 16,000

0: ಬೋಲೋ ಶ್ರೀ ಕೃಷ್ಣ ಪರಮಾತ್ಮಕಿ.
1: Psychedelic.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್. ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ,

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್, ಹಲೋ, ನಮಸ್ತೆ. ಶುಕ್ರವಾರದ ಎರಡನೇ ಭಾಗದಲ್ಲಿ ಇವತ್ತು ನಿಮ್ಮ ಜೊತೆಯಾಗಿರಲು ನಾನು ನಿಮ್ಮ ಕಾಮನಬಿಲ್ಲಿನ ಗೆಳತಿ ಮಂಜು. ನಿಮಿಷ್ಟದ ಹಿಂದಿ ಗೀತೆಗಳು ಪ್ರಸಾರವಾಗುವ ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಆಪ್ಕಿ ಪಸಂದ್, ಹೌದು, ಇದು ನಿಮ್ಮದೇ ನೆಚ್ಚಿನ ಕಾರ್ಯಕ್ರಮ. ನಿಮಿಷ್ಟದ ಗೀತೆಗಳು, ಹಿಂದಿ ಗೀತೆಗಳು ಪ್ರಸಾರವಾಗುತ್ತೆ. ಇದಕ್ಕಾಗಿ ನೀವು ಕರೆ ಕೂಡ ಮಾಡ್ಬೋದು. ನಮ್ಮ ಸಂಖ್ಯೆ 0802228126. ಸಂಖ್ಯೆ ಇನ್ನೊಂದು ಸಲ 0802228126. ಲಗಾನ್ ಚಿತ್ರದ ಬ್ಯೂಟಿಫುಲ್ ಟ್ರ್ಯಾಕ್ನೊಂದಿಗೆ ಶುರು ಮಾಡೋಣ ಇವತ್ತಿನ ಆಪ್ ಕಿ ಪಸಂದ್ ಕಾರ್ಯಕ್ರಮವನ್ನು.

0: ಹೌದು, ಲಗಾನ್ ಚಿತ್ರದ ಹಾಡು ಪ್ರಸಾರವಾಗ್ತಿತ್ತು. ಇದರಲ್ಲಿ ದೇವ್ ಸಿಂಗ್ ಸೌದಿಯಾಗಿ ಅಭಿನಯವನ್ನು ಮಾಡಿದ್ರು ನಮ್ಮ ಪ್ರದೀಪ್ ರಾವತ್ ಅವರು. ಅತ್ಯಂತ ಪ್ರಸಿದ್ಧ ಖಳನಾಯಕರು, ಹಾಗೆ ಅನೇಕ ಭಾಷೆಗಳಲ್ಲಿ ಸಪೋರ್ಟಿಂಗ್ ರೋಲ್ ಅನ್ನು ಅತ್ಯಂತ ಯಶಸ್ವಿಯಾಗಿ ಅಭಿನಯವನ್ನು ಮಾಡಿದರು ಪ್ರದೀಪ್ ರಾವತ್ ಅವರು. ಇತ್ತೀಚೆಗಷ್ಟೇ ಆರೋಗ್ಯ ಸಮಸ್ಯೆಯಿಂದ ಅಂದರೆ ಆಗಸ್ಟ್ 4 ನಿಧನವನ್ನು ಹೊಂದಿದ್ರು. ಅವರ ನೆನಪಿನಲ್ಲಿ ಈ ಹಾಡು ಪ್ರಸಾರವಾಯಿತು.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಪ್ರದೀಪ್ ರಾವತ್ ಅವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಹಂಚಿಕೊಳ್ತಾ ನಿಮ್ಮೊಂದಿಗೂ ಕೂಡ ಮಾತಾಡೋಣ ಅಂತ ಹೇಳಿದೆ.

ಪ್ರದೀಪ್ ರಾವತ್ ಅವರ ಸಿನಿ ಪಯಣ ಶುರುವಾಗಿದ್ದು ಜನಪ್ರಿಯ ಧಾರಾವಾಹಿಯಾದ ಮಹಾಭಾರತದಿಂದ. ಇದರಲ್ಲಿ ಅಶ್ವತ್ಥಾಮನಾಗಿ ಕಾಣಿಸ್ಕೊಳ್ತಾರೆ. ಅತ್ಯಂತ ಗುರುತಿಸಿಕೊಳ್ಳುವಂತಹ ಪಾತ್ರ ಇದು. ಅವರ ಈ ಅಭಿನಯದಿಂದ ಅವರು ಹಿಂದಿ ಚಿತ್ರರಂಗದಲ್ಲಿ ಬೆಳಕಿಗೆ ಬರ್ತಾರೆ. ಅನೇಕ ಕೇಳುಗರು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಮ್ಮ ಮೆಚ್ಚಿನ ಹಾಡುಗಳನ್ನ ಪ್ರಸಾರ ಮಾಡಿ ಅಂತ ಸಂದೇಶಗಳನ್ನು ಕಳಿಸಿದ್ರ. ನಮಸ್ಕಾರ ಅಂತ ದಿವಾಕರ್ ಶೆನಾಯರ್ ಅವರು ಮಾಡರ್ನ್ ಗರ್ಲ್ ಚಿತ್ರದಿಂದ ಹಾಡನ್ನು ಪ್ರಸಾರ ಮಾಡ್ಬೋದಾ ಅಂತ ಕೇಳಿದರೆ, ಖಂಡಿತ ನಿಮ್ಮ ಹಾಡು ಪ್ರಸಾರ ಆಗ್ತಾ ಇದೆ.

ಕೇಳುಗರೊಬ್ರು ಕರೆಯಲಿದ್ದಾರೆ, ಮಾತಾಡ್ಸೋಣ. ನಮಸ್ತೆ. ಹಲೋ ಹಲೋ ಹಲೋ ಬಹುಶಃ ಅವ್ರ ಕರೆ ಕಟ್ ಆಗಿದೆ ಅನಿಸುತ್ತೆ. ಅವ್ರು ಕೇಳಿದ ಹಾಡಂತೂ ಪ್ರಸಾರ ಆಗ್ತಿದೆ, ಕೇಳಿ. ಕಯಾಮತ್ ಸೇ ಕಯಾಮತ್ ಚಿತ್ರದ ಹಾಡು.

0: ಕೆಳಗಾದ ನರಸಿಂಹಮೂರ್ತಿರವರು ಕರೆ ಮಾಡಿ ಕಯಾಮತ್ ಸೆ ಕಯಾಮತ್ ಚಿತ್ರದ ಈ ಹಾಡು ನನಗೆ ಬಹಳ ಇಷ್ಟವಾಗುತ್ತೆ ಅಂತ ತಿಳಿಸಿದರು. ಹಾಗೆ ಮತ್ತೊಬ್ಬರು ಕೇಳುಗರು ಕರೆಯಲಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ.
1: ಹಾಯ್ ಮಂಜುಜಿ, ಗುಡ್ ಮಾರ್ನಿಂಗ್.
0: ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಹೇಳಿ.
1: ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿನಗರ.
0: ನಮಸ್ತೆ ಸರ್, ಹೇಳಿ ಹೇಳಿ.
1: ನೋಡಿ, ಇವತ್ತು ದಿ ಗ್ರೇಟ್ ಲಿರಿಸಿಸ್ಟ್ ಗುಲ್ಶನ್ ಬಾವ್ರಾ ಹಿಸ್ ಬರ್ಡೇ, ಹಿಸ್ 89th ಬರ್ತ್ ಆನಿವರ್ಸರಿ ಟುಡೇ. ಸೊ ಅವ್ರು ಬರೆದಿರುವ ಒಂದು ಹಾಡನ್ನು ಕೇಳೋಣ ಅನಿಸ್ತು ಇವತ್ತು.
0: ಹೇಳಿ ಸರ್, ಯಾವ ಚಿತ್ರದ ಹಾಡು
1: ಇದು? ಜೂಟಾ ಕೈಂಕ ಅಂತ ಹೇಳ್ಬಿಟ್ಟು 1979 ಮೂವಿ, ಸ್ಟಾರಿಂಗ್ ರಿಷಿ ಕಪೂರ್ ಅಂಡ್ ನೀತು ಸಿಂಗ್. ಅಂಡ್ ದಿಸ್ ಸಾಂಗ್ ಇಸ್ ರಿಟನ್ ಬೈ ಗುಲ್ಶನ್ ಬಾವ್ರಾ, ಮ್ಯೂಸಿಕ್ ಸ್ಕೋರ್ ಬೈ ಅವರ್ ಗ್ರೇಟ್ ಪಂಚಮ್ ದಾ.
0: ಓಕೆ ಸರ್, ಖಂಡಿತ ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗುತ್ತೆ, ಕೇಳಿ.
1: ಥ್ಯಾಂಕ್ ಯು.

0: ಹಲೋ,
1: ನಮಸ್ತೆ
0: ಮೇಡಮ್. ಗುಡ್ ಮಾರ್ನಿಂಗ್ ಮ್ಯಾಮ್.
1: ಗುಡ್ ಮಾರ್ನಿಂಗ್ ಸರ್. ಹೇಳಿ, ಯಾರು ಮಾತಾಡೋದು?
0: ಮೇಡಮ್, ಶ್ರೀಕಾಂತ್ ಮೈಸೂರು ಶಂಕರ್ ಫ್ರಮ್ ಭಾರತ್ ಎಲೆಕ್ಟ್ರಾನಿಕ್ಸ್, ಒನ್ ಆಫ್ ಯುವರ್ ಓಲ್ಡೆಸ್ಟ್ ಲಿಸ್ನರ್ಸ್ ಮ್ಯಾಮ್.
1: ಓಹೋ, ಶ್ರೀಕಾಂತ್ ಅವರು, ಖುಷಿ
0: ಮಾತಾಡ್ತಾ ಹಳೆ ಆರ್ಜಿ ಜೊತೆ ಏನಿದಾರಲ್ಲ, ವಾಸಂತಿ ಹರಿಪ್ರಕಾಶ್ ಎಲ್ಲ ಇದ್ರು ಅವಾಗ ಒಂದ್ ಕಾಲದಲ್ಲಿ.
1: ತುಂಬಾ ಹಳೆಯ ಕೇಳಿದ್ರು, ನೀವು
0: ಈಗಲೂ ಕೇಳ್ತಾ ಇದ್ದೀನಿ ಮೇಡಮ್ ನಿಮ್ ಪ್ರೋಗ್ರಾಮ್.
1: ತುಂಬಾ ಖುಷಿ ಆಯ್ತು ಸರ್ ನೀವು ಮಾತಾಡ್ತಾ ಇರೋದು.
0: ಹೇಗನ್ಸುತ್ತೆ ಕಾರ್ಯಕ್ರಮಗಳು? 9 ವರ್ಷ ಆಯ್ತು. ಸೊ ನಿಮ್ಮ ಪ್ರೋಗ್ರಾಮ್ ನಲ್ಲಿ ಒಂದು ಹಾಡು ಹಾಕೊಡಿ ಮೇಡಮ್. ನನ್
1: ಖಂಡಿತ ಖಂಡಿತ
0: ಸಿಕ್ಕಿದ್ದಾರೆ.
1: ಹೇಗನ್ಸುತ್ತೆ ಕಾರ್ಯಕ್ರಮಗಳೆಲ್ಲ?
0: ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಮೇಡಮ್. ಹಿಂದಿ ಮ್ಯೂಸಿಕ್ ಸೂಪರ್ ಆಗಿರುತ್ತೆ ಮೇಡಮ್. ಎಲ್ಲ ಪ್ರೋಗ್ರಾಮ್ ನಿಮ್ದು.
1: ಯಾವ ಹಾಡು ಬೇಕಿತ್ತು ಹೇಳಿ
0: ಮೇಡಮ್? ರೋತೆ ಹೋಯ ಇದೆಲ್ಲ ಅದು ಮೇಡಮ್.
1: ಮುಖಂದರ್ ಕಾ ಸಿಕಂದರ್ ಚಿತ್ರ.
0: ಹೌದು ಮೇಡಮ್, ಮುಖಂದರ್ ಕಾ ಸಿಕಂದರ್.
1: ಹೀಗೆ ಕೇಳ್ತಾ ಇರಿ ನಮ್ಮ ಕಾರ್ಯಕ್ರಮವನ್ನು.
0: ಇನ್ನೊಂದು ಮೆಸೇಜ್ ಹೇಳ್ಬೋದಾ ಮೇಡಮ್? ಒಂದು ಲೈವ್ ಆಗಿ ನಾನು ಬ್ಯಾಂಗ್ಳೂರ್ಲಿ ಎಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಆರ್ಗನ್ ಪ್ಲೇಜ್ ಮಾಡಿ. ಬಿಕಾಸ್ ಆರ್ಗನ್ ಶಾರ್ಟೇಜ್ ತುಂಬಾ ಇದೆ ನಮ್ಮ ಸಿಟಿನಲ್ಲಿ, ಆಲ್ ಓವರ್ ಕರ್ನಾಟಕ.
1: ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ.
0: ನಾನು ಆರ್ಗನ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ ಮೇಡಮ್, 9 ಇಯರ್ಸ್ ಆಯ್ತು ನಂದು.
1: ಓಹೋ,
0: 9 ಇಯರ್ಸ್ ಆಯ್ತು. ಹಿಂಗೆ 2010 ಅಲ್ಲಿ ಮನೆಗೆ ಹೋಗುವಾಗ ಒಂದು ಹೈ ಬಿ ಪಿ ಆಗಿ ನಂದು ಕ್ರಿಯಾಟಿನ್ 5.1 ಇತ್ತು. 3.5 ವರ್ಷ ಡಯಾಲಿಸಿಸ್ ಮಾಡಿಸ್ಕೊಂಡೆ. ಆಮೇಲೆ ಮೇನ್ ಮಣಿಪಾಲಿ ಸರ್ಜರಿ ಆಯ್ತು ಮೇಡಮ್. 9th ಇಯರ್ ಈಗ ನನ್ನ ಆಗ್ತದೆ ಮೇಡಮ್. 9th ಇಯರ್ ಆಯ್ತು ಸರ್.
1: ಆಗ್ಲಿ, ನಿಮ್ಮ ಆರೋಗ್ಯವನ್ನ ನೋಡ್ಕೊಳ್ಳಿ. ಖಂಡಿತ
0: ನೋಡ್ಕೊಂಡಿದ್ದೀನಿ ಮೇಡಮ್, ಚೆನ್ನಾಗಿದ್ದೀನಿ, ಹುಷಾರಾಗಿದ್ದೀನಿ.
1: ಅಂಗಾಂಗಗಳನ್ನು ದಾನ ಮಾಡುವಂತದ್ದು
0: ಬೆಂಗಳೂರಿನ ಚಡು ರೆಗ್ಯುಲರ್ ವರ್ಕೌಟ್ ಮ್ಯಾಮ್, ಯೋಗ ಜಿಮ್ ವಾಕಿಂಗ್ ಏನೋ ಒಂದು ಮಾಡಬೇಕು ಮೇಡಮ್. ಖಂಡಿತ ನೋಡ್ಕೋಬೇಕಂತ.
1: ಥ್ಯಾಂಕ್ ಯು ಶ್ರೀಕಾಂತ್ ಅವರೇ, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ.
0: ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೈ ಡೇ ಸ್ಪೆಷಲ್ ಮ್ಯಾಮ್.
1: ಯೆಸ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.
0: ಮೈ ಫೇವರೇಟ್ ಸಾಂಗ್.
1: ಖಂಡಿತ ಸರ್, ಕೇಳಿ ಕೇಳಿ. ನಮಸ್ತೆ.

0: ಕೇಳುಗರೊಬ್ಬರು ಕರೆಯಲ್ಲಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ನಾನು ಡಾಕ್ಟರ್ ಅನಂತ್ ಕುಮಾರ್ ಅರ್ಸು ಅಂತ ಮಾತಾಡೋದು, ಕಡಬ ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕ್.
0: ಕಡಬಾಯಿಂದ ಅನಂತ್ ಕುಮಾರ್ ಅವರು, ಹೇಳಿ ಸರ್. ಖಂಡಿತ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ ಕನ್ನಡ ಕಾಮನ? ಮಳೆ ಆಗ್ತಾ ಇದೆಯಾ ನಿಮ್ ಕಡೆ?
1: ಇಲ್ಲ ಮೇಡಮ್, ಜಾಸ್ತಿ ಇಲ್ಲ, ಅದೇ ಸ್ವಲ್ಪ ಬರ್ತಾ ಇದೆ, ಅಷ್ಟೊಂದು ಜೋರೇನಿಲ್ಲ, ಸ್ವಲ್ಪ ಬರ್ತೆ ಹೋಗ್ತಾ ಇದೆ, ಜಾಸ್ತಿ ಚೆನ್ನಾಗಿ ಮಳೆ ಆಗ್ತಾ ಇಲ್ಲ ಮೇಡಮ್. ಒಟ್ಟ
0: ಧನ್ಯವಾದಗಳು ಸರ್, ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗುತ್ತೆ ಕೇಳಿ.
1: ಥ್ಯಾಂಕ್ಸ್ ಮೇಡಮ್, ತುಂಬಾ ಥ್ಯಾಂಕ್ ಯು.

ಹೌದು, ಹಳೆಯ ಹಿಂದಿ ಗೀತೆಗಳು ಅಂದ್ರೇ ಹಾಗೆ ಅಲ್ವಾ, ತುಂಬಾ ಕಾಡುವಂಥ ಹಾಡುಗಳು. ಅನೇಕ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ ನಮಗೆ ಈ ನಮ್ಮಿಷ್ಟದ ಹಾಡನ್ನು ಪ್ರಸಾರ ಮಾಡಿ ಅಂತ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ, ಶಕುಂತಲಾ ಶಂಕರ್ ಮಂಡ್ಯದಿಂದ, ಹಾಗೆ ರಘುನಾರಾಯಣ್ ಬೆಂಗಳೂರಿನಿಂದ, ಮುಕುಂದ ರೂಪ ರಮೇಶ್ ಕೋರ್ಮಂಗಲದಿಂದ, ಕಿಶೋರ್ ಕುಮಾರ್ ಹಾಡಿರೋ ಈ ಹಾಡನ್ನು ಕೇಳಲಿಕ್ಕೆ ಇಷ್ಟಪಡ್ತೀವಿ ಅಂತ, ಮಂಜೇಶ್ವರ ಕಾಸರಗೋಡಿನಿಂದ ರಾಜಾರಾಮ್ ವಸುಧಾರ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಯಾಕೋ ಸಿಗ್ನಲ್ ಪ್ರಾಬ್ಲಮ್ ಆಯಿತು ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ವಾಣಿಶ್ರೀರವರು ಇಳಕಲ್ನಿಂದ ಸಂದೇಶ ಕಳಿಸಿದ್ದಾರೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸದಾಶಿವ ಹುಳ್ಗೂರು ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತಿನ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಮ್ಮಿಷ್ಟದ ಈ ಹಾಡನ್ನು ಪ್ರಸಾರ ಮಾಡ್ಬೋದಾ ಅಂತ ಸುಮಾರು ಅವರು ಸುಂಕದ ಕಟ್ಟೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನನಗೊಂದು ಹಿಂದಿ ಹಾಡು ಇಲ್ವಾ ಅಂತ ಅನಂತ್ ಮೂರ್ತಿರವರು ಶೃಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಕಯಾಮತ್ ಸೆ ಕಯಾಮತ್ ತಕ್ಕ 38 ವರ್ಷದ ನಮ್ಮ ಎಸ್ ಜೆ ಆರ್ ಸಿ ಕಾಲೇಜಿನ ಕೊನೆಯ ದಿನದ ಮೆಮೊರಿ ಥ್ಯಾಂಕ್ ಯು ಅಂತ ಶ್ರೀನಾಥ್ರವರು ಮಾಗಡಿ ರೋಡಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಾವು ಯಾವ ಸಂಖ್ಯೆಗೆ ಕರೆ ಮಾಡಬೇಕು ಹೇಳಿ ಅಂತ ಕೇಳಿದರೆ, ಹೌದು ನಮ್ಮ ಸಂಖ್ಯೆ ಹೀಗಿದೆ 0802221206.

0: ದೋಚೋರ್ ಚಿತ್ರದ ಹಾಡನ್ನ ಕೇಳ್ತಾ ಇದ್ವಿ. ನಾವು ಕೇಳಕರೊಬ್ರು ಕರೆಯಲಿದ್ದಾರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಮೇಡಮ್, ಹಗರಿ ಬೊಮ್ಮಳೆ ತಾಲೂಕು ಹಂಪಸಾಗರ ಸುಭಾನ್ ಕೋರಿ ಮೇಡಮ್.
0: ನಮಸ್ತೆ, ಹೇಳಿ, ಯಾವ ಹಾಡು ಪ್ರಸಾರ ಮಾಡೋಣ
1: ಮೇಡಮ್? ಆಪ್ ಆಯ ಬಾಹರಾಯ ಅಂತ ಒಂದು ಹಾಡಿದೆ ಚಿತ್ರ ಮೇಡಮ್, ಅದು ಹಾಡು ಕೂಡ ಅದೇ ಇದೆ ಮೇಡಮ್.
0: ಟೈಟಲ್ ಟ್ರ್ಯಾಕ್
1: ಆಪ್ ಆಯ ಬಾಹರಾಯ ಅಂತ ಒಂದು ಹಾಡಿದೆ ನೋಡಿ ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೀವಿ, ಕೇಳಿ.

0: ಕೇಳಿಗ್ರೊಬ್ರು ಕರೆಯಲಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ.
1: ಹಲೋ.
0: ನಮಸ್ತೆ.
1: ನಮಸ್ತೆ. ನಮಸ್ತೆ ಮೇಡಮ್.
0: ಯಾರು ಮಾತಾಡೋದು?
1: ಶ್ರೀಕಾಂತ್.
0: ಶ್ರೀಕಾಂತ್ ಅವರು ಎಲ್ಲಿಂದ?
1: ಐ ಆಮ್ ಫ್ರಮ್ ಸರ್ಜಾಪುರ ರೋಡ್.
0: ಸರ್ಜಾಪುರ ರೋಡ್. ಹಾ, ಹೇಗೆ ಅನ್ಸುತ್ತೆ? ಆಪ್ಕಿ ಪಸಂದ್
1: ಸಾಂಗ್ ಐ ವಾಂಟ್ ಟು ಲಿಸನ್. ದ ಫಿಲ್ಮ್ ಇಸ್ ಆಶಿಕ್ ಅಂಡ್ ದ ಸಾಂಗ್ ಇಸ್ ತುಮ್ ಜೋ ಹಮಾರಿ ಮೀತ್ ನಾ ಹೋತೆ. ಸೊ ಯೆಸ್ಟರ್ಡೆ ವಾಸ್ ಹಿರೋಶಿಮಾ ಡೇ.
0: Okay.
1: And I want to dedicate this song to all the people who want peace in this world.
0: Thank you, Shrikant.
1: Thank
0: Please
1: you very
0: do
1: much.
0: Listen. Yes. Thank you.

0: ಸಮಯ ಆಗಿದೆ 11:49:10. ಆಪ್ಕಿ ಪಸಂದ್ ಹಿಂದಿ ಚಿತ್ರಗೀತೆಗಳನ್ನ ರಿಕ್ವೆಸ್ಟ್ ಮಾಡುವಂತಹ ಕಾರ್ಯಕ್ರಮದಲ್ಲಿ ಅನೇಕ ಕೇಳುಗರು ಕರೆಯನ್ನು ಮಾಡ್ತಿದ್ದಾರೆ. ಜೊತೆ ಜೊತೆಗೆ ಹಲವಾರು ಕೇಳುಗರು ಸಂದೇಶಗಳನ್ನ ಕೂಡ ಕಳಿಸ್ತಾ ಇದ್ದಾರೆ. ಕೇಳುಗರೊಬ್ಬರು ಲೈನ್ನಲ್ಲಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ.
1: ಹಲೋ.
0: ನಮಸ್ತೆ, ಯಾರು ಮಾತಾಡೋದು?
1: ವೆಂಕಟೇಶ್ ಅಂತ, ಎಸ್ಬಿಎಂ ಕಾಲೋನಿ ಬ್ಯಾಂಗ್ಳೂರ್.
0: ವೆಂಕಟೇಶ್ ಅವರು ಹೇಳಿ ಸರ್.
1: ಹೌದೌದು ಮೇಡಮ್,
0: ಕಾಮನ್ ವಿಲಿನ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಈಗ ಡಿಸ್ಕೋ ಡ್ಯಾನ್ಸರ್ ಫಿಲಮ್ನಿಂದ ಟೈಟಲ್ ಸಾಂಗ್ ಬೇಕು.
0: ಖಂಡಿತ ಪ್ರಸಾರ ಮಾಡೋಣ.
1: ಒಂದು ಇನ್ಫಾರ್ಮೇಶನ್ ಏನಂದ್ರೆ, ಹಲೋ
0: ಹೇಳಿ ಹೇಳಿ.
1: ಇದು ಈಗ ಬರ್ತಿ, ಬರೋಕ್ಕಿಂತ ಮುಂಚೆ ನಿಮ್ದು ಫಸ್ಟ್ ಬರೋಕ್ಕಿಂತ ಮುಂಚೆ ನಿಮ್ದು ಪ್ರೋಗ್ರಾಮ್ ಇಂದ ತುಂಬಾ ಕೆಲವೆಲ್ಲ ತುಂಬಾ ಇನ್ಫಾರ್ಮೇಶನ್ ಇರೋ ಜಾಸ್ತಿ ಇನ್ಫಾರ್ಮೇಶನ್ ಇರೋ ಪ್ರೋಗ್ರಾಮ್ ಗಳು ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಸಾಧನೆಯ ಹಾದಿಯಲ್ಲಿ ಉದಾಹರಣೆ ಎಕ್ಸಾಂಪಲ್. ಈಗ ಕೆಲವು ಸ್ವಲ್ಪ ಏನಾಗಿದೆ, ಅದೇ ತರ ಒಂದು ಬರಕ್ಕಿಂತ ಮುಂಚೆ ಎಲ್ಲ ಕೇಳಿದ್ರೆ ತುಂಬಾ ಜಾಸ್ತಿ ಜನ ಇತ್ತು. ಈಗ ವೀಲ್ ಬರೋದು ಬಂದ್ಮೇಲೆ ಸ್ವಲ್ಪ ಡಿವೈಡ್ ಆಗಿದೆ. ಮತ್ತೆ ಪ್ರೋಗ್ರಾಮ್ಗಳು ಸ್ವಲ್ಪ ಅದೇ ತರ ಒಂದು ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಇನ್ನೂ ಚೆನ್ನಾಗಿ ಬರಬೇಕು ಅಂತ ನಾನು ಸ್ವಲ್ಪ ನಿಮ್ಮಲ್ಲಿ ಇದು ಮಾಡ್ಕೊತೀನಿ.
0: ಖಂಡಿತ ನಿಮ್ಮ ಅಭಿಪ್ರಾಯಗಳನ್ನ ನಮ್ಗೆ ತಿಳಿಸಬಹುದು. ಸಂದೇಶ
1: ಇದೊಂದು ತುಂಬಾ ಇದೊಂದು ಸಾಧನೆ ಆಗಿಲ್ಲ ಅಂತ ಅದು ಇನ್ನೊಂದು ಸರ್ತಿ ರಿಪೀಟ್ ಮಾಡಿದ್ರೆ ಎಲ್ಲರೂ ಕೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ.
0: ಖಂಡಿತ ಸರ್. ಹಾಗೆ ನಿಮ್ ಇಷ್ಟದ
1: ನೀವು ಕೂಡ ವಿವಿಧ ಭಾರತೀಯವರಲ್ಲಿ ಸ್ವಲ್ಪ ಈಗ ಅವರು ಈಗ ಬಂದು ಯಾವ ತರ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಅದೇ ತರ ನೀವು ಕೂಡ ಇನ್ನು ಒಳ್ಳೊಳ್ಳೆ ಕಾರ್ಯಕ್ರಮ ಇತ್ತು ಕೊಟ್ರೆ ನಾವು ಕೂಡ ಇಲ್ಲೂ ಕೂಡ ಇನ್ನು ಚೆನ್ನಾಗಿ ಕೇಳಬಹುದು.
0: ಖಂಡಿತ ಸರ್, ಖಂಡಿತ. ಹಾಗೆ ನಿಮ್ ಇಷ್ಟದ ಹಾಡು ಪ್ರಸಾರ ಆಗುತ್ತೆ, ಕೇಳಿ.
1: ಸರಿ ಮೇಡಮ್, ಥ್ಯಾಂಕ್ ಯು.

0: ಕೆಳಗರೊಬ್ಬರು ಕರೆಯಲಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ ನಮಸ್ತೆ.
1: ಹಲೋ
0: ನಮಸ್ತೆ, ಮಾತಾಡಿ. ಯಾರು ಮಾತಾಡೋದು?
1: ಮೇಡಮ್, ಮೈಸೂರಿಂದ ಶಿವಣ್ಣ ಅಂತ. ಮೇಡಮ್,
0: ಮೈಸೂರಿಂದ ಶಿವಣ್ಣ, ಹೇಳಿ ಶಿವಣ್ಣ.
1: ನಮ್ಗೆ ಫರ್ಮಿಲಿ ಚಿತ್ರದಿಂದ ಕಿಲ್ತೆ ಗುಲ್ಯಾಹ ಅಂತ ಒಂದು ಹಾಡಿದೆ ಮೇಡಮ್, ಅದು ಹಾಕ್ಬೇಕಾಗಿತ್ತು.
0: ಖಂಡಿತ ಪ್ರಸಾರ ಮಾಡೋಣ. ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಕೇಳ್ತೀವಿ ಮೇಡಮ್, ಬೆಳಗ್ಗೆಯಿಂದ ಇದೆಲ್ಲ ಭಕ್ತಿ ಗೀತೆಗಳ ಕೇಳ್ತಾ ಇರ್ತೀವಿ.
0: ಕೇಳ್ತಾ ಇರ್ತೀರಾ, ಇಷ್ಟ ಆಗುತ್ತಾ ನಿಮ್ಗೆ?
1: ಇಷ್ಟ ಆಗ್ತದೆ ಮೇಡಮ್. ರೈನ್ಬೋದಲ್ಲಿ ವಿಭಿನ್ನವಾದ ಕಾರ್ಯಕ್ರಮ ಬರ್ತಾ ಇರ್ತದೆ ಮೇಡಮ್.
0: ಧನ್ಯವಾದಗಳು ಸರ್. ನಿಮ್ಮಿಷ್ಟದ ಹಾಡು ಪ್ರಸಾರ ಆಗುತ್ತೆ, ಕೇಳಿ.
1: ಓಕೆ ಮೇಡಮ್.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ನವಿಲು ಗರಿಯಂತಹ ನವಿರಾದ ನೆನಪು ಕೆಲವು ಕಾಲದ್ದು. ನೆನಪಿನ ನವಿಲು ಗರಿ ಹಿಡಿದು ಹಾಡುಗಳೊಂದಿಗೆ ಮಾತಾಡಲಿದ್ದಾರೆ ಕಾಮನಬೆಲಿನ ಆ ಕಾಲದ ದನಿಗಳು.
2: ನೆನಪುಗಳ ಮಾತು ಮಧುರ
3: ಪ್ರತಿದಿನ 12:05 to 1:10 ಕೇಳಿ ನವಿಲು ಗರಿ.
4: ನವಿಲು ಗರಿ ಒಳಗೆ ಬಂದು ಕಚಗುಡಿಯ ಇಟ್ಟಂತಿದೆ.
1: ಸೋಮವಾರದಿಂದ ಶುಕ್ರವಾರ ಕನ್ನಡ ಹಾಡುಗಳು.
4: ನಾ ಹಾಡದ ಹಾಡೊಂದನು ನಾಲಿಗೆಯು ತಾನಾಗೆ ನುಡಿದಂತಿದೆ.
1: ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನ ನಿಮಾತ್ರ
5: ಆಕಾಶವಾಣಿ FM Rainbow 101.3 MHz ಮ್ಯೂಸಿಕಲಿ ಯೋರ್ಸ್.

0: ಕೋಪ ಅನರ್ಥ ಪರಂಪರೆಗಳಿಗೆ ಕಾರಣ.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
0: ಕವಿ ಬೇಂದ್ರೆ ಹೀಗೆಂದಿದ್ದಾರೆ: ಹುಸಿ ನಗುತ ಬಂದೇವ, ನಸು ನಗುತ ಬಾಳೋಣ, ತುಸು ನಗುತ ತೆರಳೋಣ, ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾರಿ ಕೆರಳೋಣ. ಅಳು ನಿರಾಶೆ, ನಗು ಬಾಳಿಗೆ ಭರವಸೆ.

ಹಲೋ ನಮಸ್ಕಾರ, ಎಫ್ ಎಂ ರೈನ್ಬೋ. ಸಮಯ 12:03:09 ಇದೆ. ಎಫ್ ಎಂ ರೈನ್ಬೋದಲ್ಲಿ ಈಗ ಸಮಯ ನಿಮ್ಮ ಸಮಯ, ಇದು ನಿಮ್ಮ ನೆಚ್ಚಿನ ನವಿಲುಗರಿ ಮೂಡಿ ಬರುವಂತಹ ಸಮಯ. ಇವತ್ತಿನ ನವಿಲುಗರಿಯಲ್ಲಿ ನಾನು ಮಂಗಲಾ ನಿಮ್ಮ ಜೊತೆಗೆ ಇನ್ನೂ 1 ಗಂಟೆಗಳವರೆಗೆ ಇರ್ತೀನಿ. ಅಲ್ಲಿವರೆಗೆ ನೀವು ನಮ್ಮ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಬಹುದು, ನಿಮ್ಮ ಮನದ ಮಾತುಗಳನ್ನು ಹೇಳ್ಬಹುದು. ಹಾಗೆ ಯಾವ್ಯಾವ ವಿಚಾರದ ಬಗ್ಗೆ ನಾವು ಇವತ್ತು ಮಾತಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಇವತ್ತು ಏನು ವಿಷಯದ ಬಗ್ಗೆ ಮಾತಾಡೋದು ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಇದ್ದೆ. ನೀವೇನಾದರೂ ಯೋಚನೆ ಮಾಡ್ಕೊಂಡಿದ್ದೀರಾ ಏನು ಮಾತಾಡೋಣ ಇವತ್ತ ಅಂತ? ಯಾಕಂದರೆ ನಾನು ಬಂದಾಗಲೆಲ್ಲ ಪ್ರತಿ ಸಲ ಹೇಳ್ತಾ ಇರ್ತೀನಿ, ಏನಾದರೂ ವಿಚಾರ ತಗೊಂಡು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತನಾಡಿದರೆ ತುಂಬ ಚೆನ್ನಾಗಿರತ್ತೆ ಅಂತ. ಯಾಕಂದರೆ ವಿಷಯಗಳ ಬಗ್ಗೆ ಮಾತಾಡಿದಾಗ ನಮ್ಮ ಜ್ಞಾನ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತೀವಲ್ವಾ. ಹಾಗೆ ಆಯಿತು, ಏನು ವಿಷಯದ ಬಗ್ಗೆ ಮಾತಾಡ್ತೀನಿ, ಏನೆಲ್ಲ ಮಾತಾಡೋಣ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಈಗ ನಿಮಗಾಗಿ ಒಂದು ಸೊಗಸಾದ ಹಾಡನ್ನು ಕೇಳಿಸ್ತಾ ಇದ್ದೀನಿ, ಕೇಳಿ ಬನ್ನಿ, ಆಮೇಲೆ ಮಾತಾಡೋಣ, ಡಿಸ್ಕಸ್ ಮಾಡೋಣ ಏನದ್ರ ಬಗ್ಗೆ ಮಾತಾಡೋಣ ಅಂತ.

ಓ, ನಿಮ್ಮಿಷ್ಟಕ್ಕೆ ನೀವು ಇದ್ಬಿಟ್ರೆ ಇವತ್ತಂತೂ ಖಂಡಿತ ಆಗೋದಿಲ್ಲ. ಯಾಕಂದರೆ ನಾನು ಬಂದಾಗ ನನ್ನ ಜೊತೆ ನೀವೆಲ್ಲರೂ ಮಾತಾಡಬೇಕು, ನಿಮ್ಮ ಮಾತು ನಾನು ಕೇಳಬೇಕು. ನಿಮ್ಮ ಮಾತು ಕೇಳಬೇಕು ಅಂದರೆ ಅದರ ಅರ್ಥ ಏನು? ಆ ಹಾಂ, ಏನೂ ಇಲ್ಲ, ನಿಮ್ಮ ಸಂದೇಶಗಳನ್ನು ನನಗೆ ಕಳಿಸ್ಬೇಕು, ಸಂದೇಶದ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೇಕು. ಒಳ್ಳೆ ವೆದರ್ ಇದೆ, ಹೊರಗಡೆ ಮಳೆ ಬರೋ ಥರ ಇದೆ. ಮಳೆ ಈಗಷ್ಟೇ ಸ್ವಲ್ಪ ಜಿರಿ ಬಿರಿ ಅಂತ ಶುರುವಾಗಿದೆ. ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ಆ ಬಿಸಿಲು. ಆ ಧಗೆಯನ್ನು ಸಹಿಸಿದ ನಂತರ ಈ ತಂಪು ತಂಪು ತಂಪು ಉಂಟಾಗುತ್ತಲ್ವಾ, ಆ ಪರಿಸರ, ಆ ಪರಿಸ್ಥಿತಿ ತುಂಬ ಚೆನ್ನಾಗಂತ ಅನಿಸುತ್ತೆ. ನಾನಂತೂ ಬರುವಾಗ ಹಾಡುಗಳನ್ನ ಕೇಳ್ತಾ ಬರ್ತಿದ್ದೆ. ಹಾಗೇನೆ ಈ ವಾತಾವರಣವನ್ನು ನೋಡ್ತಾ ಇದ್ರೆ ಒಂದು ರೀತಿ ರೋಮಾಂಚನ ಆಗ್ತಿತ್ತು, ನಿಮಗೆಲ್ರಿಗೂ ಕೂಡ ಆಗ್ತಿರುತ್ತೆ. ಯಾಕೆ ಅಂತಂದರೆ ಮಳೆಗಾಲ ಬಂತು ಅಂತಂದರೆ ಯಾರಿಗೆ ತಾನೇ ಖುಷಿಯಾಗಲ್ಲ ಹೇಳಿ. ಅದು ಮನಸ್ಸಿಗೆ ತುಂಬ ಮುದುವನ್ನು ಕೊಡುವಂತಹ ಸಂದರ್ಭ ಅಂತಂದರೆ ಮಳೆಗಾಲ ಬಂದ್ರಾ. ಓ ಹೋ ಹೋ, ಬಂದ್ರಾ ಅಂತ ಇದ್ದಾರೆ ಯಾರು ಗೊತ್ತಾ? ಶ್ರುತಿಯವರು ಬೆಳಗಾವಿಯಿಂದ. ಮಂಗಲಾ ಬಂದ್ರಾ ಅಂತ. ಎಸ್, ಬಂದ್ಬಿಟ್ಟೆ. ಯಾಕಂದರೆ ನನಗೆ ನಿಮ್ಮ ಜೊತೆ ಮಾತಾಡಬೇಕು, ನಿಮಗಾಗಿ ಹಾಡು ಕೇಳಿಸ್ಬೇಕು, ನಾನು ನಿಮ್ಮ ಜೊತೆ ಒಂದೆರಡು ಸ್ಟೆಪ್ ಹಾಕಬೇಕು, ಇದೆಲ್ಲ ಆಸೆ ಇರುತ್ತೆ. ಇದೆಲ್ಲ ಆಸೆಯನ್ನು ಒಂದೇ ಕಡೆ ಈಡೇರಿಸ್ಕೊಳ್ಳುವಂತಹ ಜಾಗ ಅಂತಂದರೆ ಅದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ FM ರೈನ್ಬೋ 101.3. ಇಲ್ಲಿ ಸಂಗೀತಮಯವಾಗಿ ನಿಮಗಾಗಿ ನಾವು ಹಾಡುಗಳನ್ನು ಕೇಳಿಸೋದ್ರ ಜೊತೆಗೆ ಸಾಕಷ್ಟು ವಿಚಾರಗಳ ಬಗ್ಗೆ, ವಿಷಯಗಳ ಬಗ್ಗೆ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇರ್ತೀವಿ. ಸರಿ, ಹಾಗಿದ್ರೆ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡೋಣ ಅಂತಿದ್ದ ಹಾಗೇನೆ, ಎಲ್ರಿಗೂ ನೋಡಿ ಈಗ ತಂಪು ವಾತಾವರಣ ಇದೆ, ಎಲ್ರಿಗೂ ಕೂಡ ಚೆನ್ನಾಗಿ ನಿದ್ದೆ ಬರ್ತಾ ಇರುತ್ತೆ. ಆದರೆ ಈ ಒಂದು ಇವತ್ತಿನ ದಿನಗಳಲ್ಲಿ ನಾವು ನೆನಪಿಸಿಕೊಂಡಾಗ ಸಾಕಷ್ಟು ಕಾಯಿಲೆಗಳು ಬರ್ತಾ ಇರೋದು ನಿದ್ರೆ ಇಲ್ಲಾರದಕ್ಕೆ, ಬೇರೆ ಬೇರೆ ಯಾವುದ್ಯಾವುದೋ ಕಾರಣಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ ಯಾಕೆ ಮನುಷ್ಯನಿಗೆ ಕಾಯಿಲೆಗಳು ಬರ್ತವೆ ಅಂತಂದರೆ ಅದಕ್ಕೆ. ಆದರೆ ಇವತ್ತಿನ ದಿನಗಳಲ್ಲಿ ಜಾಸ್ತಿ ಜನರಿಗೆ ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತಾ ಇರೋದು ಅತಿ ಕಡಿಮೆ ನಿದ್ರೆಯಿಂದ, ನಿದ್ರಾಹೀನತೆಯಿಂದ. ಸಾಕಷ್ಟು ಜನ ಬಳಲ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅಂದರೆ ನಿಮಗೆ ಯಾವ ರೀತಿ ನಿದ್ರೆ ಇದೆ, ಹಾಗೇನೆ ನಿಮ್ಮ ಅನಿಸಿಕೆ ಏನಿದೆ ಈ ನಿದ್ದೆ ಬಗ್ಗೆ ಅಂತ ಹೇಳಿ ನನಗೆ ತಿಳಿಸ್ಬೇಕು. ಯಾಕಂತಂದರೆ ನಿದ್ದೆ ಬಗ್ಗೆ ಮಾತಾಡ್ತಿದ್ದೀವಿ, ಇದೇನ್ರಿ ನಿದ್ದೆ, ನಿದ್ದೆಯಲ್ಲಿ ಏನ್ರಿ ಮಾತಾಡೋದು, ಹೊರಗಡೆ ತಂಪಿದೆ, ಮಧ್ಯಾಹ್ನ ಕೂಡ ಊಟ ಮಾಡಿದ ತಕ್ಷಣ ನಮ್ಗೆ ನಿದ್ದೆನೇ ಬರುತ್ತೆ, ಅದ್ರ ಬಗ್ಗೆ ಏನು ಮಾತಾಡೋದು ಅಂತ ಹಗುರವಾಗಿ ಅಂದ್ಕೊಳ್ಬೇಡಿ. ಯಾಕಂದರೆ ಬಹಳ ಬಹಳ ಇಂಪಾರ್ಟೆಂಟ್ ವಿಷಯ ಇದು, ನಾವು ಇದ್ರ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಇದ್ರ ಬಗ್ಗೆ ಮಾತಾಡಿದಾಗ ಮಾತ್ರ ಎಲ್ರಿಗೂ ಗೊತ್ತಾಗುತ್ತೆ ನಿಜವಾಗ್ಲೂ ಕೂಡ ನಿದ್ರೆ ಅನ್ನೋದು ಎಷ್ಟು ಪ್ರಮುಖವಾಗಿದೆ ಅಂತ. ಸಾಕಷ್ಟು ಜನ ಆಗಲೇ ನಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀರಾ, ನಿಮ್ಮ ಸಂದೇಶಗಳನ್ನು ನಂತರ ಓದ್ತೀನಿ. ಈಗ ನಿಮಗಾಗಿ ಹಾಡು ರೆಡಿಯಾಗಿದೆ. ಯಾಕಂದರೆ ಇವತ್ತು ನನಗೇನಿದೆ ಅಂತಂದರೆ ಎಷ್ಟು ಹೆಚ್ಚು ಸಾಧ್ಯ ಅಷ್ಟು ಹಾಡುಗಳನ್ನು ನಿಮಗೆ ಕೇಳಿಸ್ಬೇಕು ಅಂತ. ಯಾಕಂದರೆ ಪ್ರತಿದಿನ ನಮ್ದೆಲ್ಲರದ್ದು ಗುರಿ ಏನಾಗಿರುತ್ತೆ, ಎಸ್ಪೆಷಲಿ ನಮ್ಮ ರೈನ್ಬೋದು ನಿಮಗೆ ಹಾಡುಗಳನ್ನು ಕೇಳಿಸ್ತಾನೆ ಇರಬೇಕು ಅಂತ. ನೀವು ಸಂತೋಷವಾಗಿರೋಕ್ಕೆ ಯಾವಾಗ ಸಾಧ್ಯ ಅಂದರೆ ನಿಮ್ಗೆ ಯಾವಾಗ ತುಂಬ ಮನರಂಜನೆ ಸಿಗುತ್ತೋ ಆವಾಗ ಮನುಷ್ಯ ಖುಷಿಯಾಗಿರ್ತಾನೆ. ಅದರಲ್ಲೂ ಸಂಗೀತಕ್ಕೆ ಇರುವಂತಹ ಶಕ್ತಿನೇ ಬೇರೆ ರೀ. ಹಾಗಾಗಿನೇ ನಮ್ಮ ಚಾನೆಲ್ಗೆ ನಾವು ಸಂಗೀತಮಯವಾಗಿ ನಿಮಗಾಗಿ FM ರೈನ್ಬೋ ಅಂತ ಹೇಳೋದು. ಓಕೆ, ಸಂದೇಶಗಳಿದೆ. ಹಾಯ್ ಮಂಗಲಾ, ಲಾಂಗ್ ಟೈಮ್ ನೋ ಸಿ, ಹೌ ಆರ್ ಯು ಅಂತ ನಮಗೆ ನಿಷಾರ ಅವರು ಸಂದೇಶವನ್ನು ಕಳಿಸ್ತಾರೆ. ಥ್ಯಾಂಕ್ ಯು, ನೆನಪಿಸ್ಕೊಂಡಿದ್ದೀರಾ. ನಿಮ್ಮ ನೆನಪು ನನಗಾಗ್ತಾ ಇರುತ್ತೆ, ಆದರೆ ಯಾವಾಗ ನನಗೆ ಬುಲಾವ ಬರುತ್ತೆ ಆವಾಗ ನಾನು ಇಲ್ಲಿ ಹಾಜರಾಗಿ ಬಿಟ್ಟಿರ್ತೀನಿ. ಸೊ ಹಾಗಾಗಿ ನಿಮ್ಮನ್ನು ಸಿಗೋಕ್ಕೆ ಸಾಧ್ಯ ಆಗುತ್ತೆ ನಿಮ್ಮನ್ನು. ಆಗಲೇ ನಮಗೆ ಶ್ರೀ ಹೋಳೇಶ್ವರ ಲಕ್ಷ್ಮೀ ಚಂದ್ರಶೇಖರ್ ಇವರು ಕೂಡ ನಮಗೆ ವಿದ್ಯಾನಗರ ಹರಿಹರ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಇದ್ದಾರೆ. ನೀವು ಸ್ವಾಗತವನ್ನು ಹೇಳೋದ್ರ ಜೊತೆಗೆ ನನಗೆ ವಿಷಯದ ಬಗ್ಗೆ ಮಾತಾಡಬೇಕು,

ಹೆಚ್ಚು ಹೆಚ್ಚು ಜನ ನೀವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದಾಗ ನನಗೆ ಖುಷಿಯಾಗುತ್ತೆ. ಯಾಕಂದರೆ ವಿಚಾರ ವಿನಿಮಯ ಚೆನ್ನಾಗಾಗಬೇಕು, ಆವಾಗ ಕೂಡ ನಾವು ಯಾವುದಾದ್ರೂ ಒಂದು ಕನ್ಕ್ಲೂಷನ್ಗೆ ಬರೋಕ್ಕೆ ಸಾಧ್ಯ. ನನ್ನ ಫೇವ್ರೇಟ್ ಹಾಡು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಈ ಹಾಡು ನನಗೆ ತುಂಬ ಮನಸ್ಸಿಗೆ ಇಷ್ಟವಾದಂಥ ಹಾಡು, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಕೇಳಿ.

ನೋಡ್ರಪ್ಪ ನಿಮ್ಮನ್ನು ಮೀಟ್ ಆದಾಗಲ್ಲ ಅದು ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಅಂತಂದ್ರೆ, ಏನಾದರೂ ಒಂದು ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡ್ತಾನೆ ಇರಬೇಕು. ತಪ್ಪು ಮಾಡೋದೇನಿದೆ, ತಪ್ಪು ಮಾಡೋದು ಯಾವುದರಲ್ಲೂ ಇಲ್ಲ. ಹಾಡುಗಳನ್ನು ಕೇಳಿಸುವಾಗ ಒಂದೊಂದು ಸಲ ಏನಾಗುತ್ತೆ ಗೊತ್ತಾ, ಹೌದಾ ನಾನು ಕೇಳ್ತಾ ಇರೋ ಹಾಡು ಸರಿಯಾಗಿದೆಯಾ, ಕೇಳ್ತಾ ಇದ್ದೀರಾ ನೀವೆಲ್ಲರೂ ಕೂಡ ಅಂತ ಹೇಳಿ ನನಗೆ ಒಂದೊಂದ್ಸಲ ಆಶ್ಚರ್ಯ ಉಂಟಾಗಿರುತ್ತೆ. ಹಾಗಾಗಿ ಏನೋ ಮಾಡೋಕೆ ಹೋಗಿ ಏನೋ ಆಗುತ್ತೆ ಅಂತಾರಲ್ಲ, ಹಾಗೆ ಹಾಡನ್ನು ಮತ್ತೆ ಮತ್ತೆ ಕೇಳಿಸ್ತಾ ಇದ್ದೀನಿ. ಆದರೆ ನನಗೆ ತುಂಬ ಇಷ್ಟವಾದಂತಹ ಹಾಡು ಅದು ಕೂಡ, ಇದು ಲಾಲಿ ಹಾಡು ಚಿತ್ರದ್ದು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿದಂತಹ ಚಿತ್ರದ ಹಾಡಿದು. ಈಗ ಸಂದೇಶಗಳನ್ನು ಓದ್ತಾ ಇದ್ದೆ ನಾನು, ಹಾಡು ನಡೀತಾ ಇರಲಿ. ಅದರ ಹಿಂದೆ ನೋಡಿ, ಸಿಂಧನೂರಿಂದ ನಮಗೆ ಸುರೇಶ ಬಳೂಟಿಗೆ ಇವರು ಸಂದೇಶವನ್ನು ಕಳಿಸಿದ್ದಾರೆ. ನಿದ್ದೆ ಮನುಷ್ಯನಿಗೆ ತುಂಬ ಮುಖ್ಯ, ದಿನಕ್ಕೆ 6-7 ತಾಸು ನಾವು ಮಲಗಲೇಬೇಕು ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಹಾಗೆ ನಮಗೆ ಶ್ರೀ ಹೋಳೇಶ್ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ ಹರಿಹರ ಇಲ್ಲಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನವಿಲು ಗುರಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಅಂತ ಹೇಳ್ತಾ, ತುಂಬ ಸೂಪರ್ ಆಗಿದೆ, ನಮ್ಮ ಹರಿಹರಲ್ಲಿ ಮಳೆ ತುಂಬ ಬರ್ತಾ ಇದೆ, 3 ದಿನದಿಂದ ತುಂಗಭದ್ರಾ ನದಿ ತುಂಬಿ ಹರಿತಾ ಇದೆ, ತುಂಬ ಅದ್ಭುತವಾಗಿ ನೋಡೋಕ್ಕೆ ತುಂಬ ಸಂತೋಷ ಆಗುತ್ತೆ ಅಂತ ಸಂದೇಶವನ್ನು ಕಳಿಸ್ತಾರೆ. ಸಂದೇಶಗಳು ಬರ್ತಾ ಇರಲಿ, ಹಾಡನ್ನು ಮುಂದುವರಿಸ್ತಾ ಇದ್ದೀನಿ, ಹಾಡನ್ನು ಕೇಳಿ ಬನ್ನಿ, ಮತ್ತೆ ಮಾತಾಡೋಣ.

0: ಕಣ್ಣುಗಳಿವೆ.
1: ವಾ ವಾ ವಾ, ಸೂಪರ್ ಅಲ್ವಾ? ಹರಿಹರನ್ ಅವರ ಧ್ವನಿ ಅಂದರೆ ನಂಗೆ ತುಂಬ ಇಷ್ಟ. ಇಲ್ಲಿ ನೋಡಿ, ಎಲ್ಲರ ಧ್ವನಿನೂ ತುಂಬ ನನಗೆ ಇಷ್ಟ ಆಗುತ್ತೆ. ಯಾಕೆ ಗೊತ್ತಾ? ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದಂತಹ ಹಾಡುವಂತಹ ಒಂದು ಶೈಲಿ ಇರುತ್ತೆ. ಅದ್ರ ಜೊತೆಗೆ ಅದನ್ನು ಯಾವ ರೀತಿ ಅವರು ಪ್ರೆಸೆಂಟ್ ಮಾಡ್ತಾರೆ ಅನ್ನೋದರಲ್ಲಿ ಆ ಒಂದು ಏನು ಹೇಳ್ತಾರೆ ನೈಜತೆ ಮತ್ತು ಆ ನೈಪುಣ್ಯತೆ ಇರುತ್ತಲ್ಲ, ಅದು ತುಂಬ ಮನಸ್ಸಿಗೆ ಹಿತವಾಗಿ ಅನಿಸುತ್ತೆ. ಯಾಕಂದರೆ ಈಗಾಗಲೇ ನೋಡಿ ಸಂದೇಶದಲ್ಲಿ ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ ನಮಗಂತೂ ತುಂಬ ಇಷ್ಟ ಆಗ್ತಾ ಇದೆ ಈ ಹಾಡು ಕೇಳ್ತಿದ್ರೆ. ಒಂದು ರೀತಿ ಲಾಲಿ ಹಾಡ್ದಾಗಿದೆ ಅಂತ ಹೇಳ್ಬಿಟ್ಟು ಕೂಡ ಸಂದೇಶಗಳನ್ನು ಕಳಿಸಿದ್ದಾರೆ. ಈಗ ನೋಡಿ ಮೇಡಮ್, ನೀವು ಚಿನ್ನ ತುಂಬ ಚೆನ್ನಾಗಿ ಮಾತಾಡ್ತೀರಾ. ಈಗಿನ ಕಾಲದಲ್ಲಿ ನಿದ್ರೆ ಖಿನ್ನತೆಗೆ ಮತ್ತು ಕಾಯಿಲೆಗಳಿಗೆ ಕಾರಣವಾಗ್ತಾ ಇದೆ, ಹಾಗಾಗಿ ತುಂಬ ಕಾಯಿಲೆಗಳು ನಿದ್ರಾಹೀನತೆಯಿಂದ ಬರ್ತಾ ಇದ್ದಾವೆ ಅನ್ನೋ ಸಂದೇಶವನ್ನು ಕಳಿಸಿದ್ದಾರೆ. ಏನು ನಿಮ್ಮ ಹೆಸರು ಅಂತ ಹೇಳಲಿಲ್ವಲ್ಲ ಸರ್, ಏನಿದು ಹೆಸರು? ಮಂಜುನಾಥ್ ಪಾಟೀಲ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮಸ್ತೆ ಮೇಡಮ್, ಇದು ಯಾರು? ಮಧುಸೂದನ್ ಬೆಂಗಳೂರು ಅವರು. ಮೊದಲ ಹಾಡೇ ಜೋಗುಳ ಥರ ಇದೆ, ನಿದ್ದೆನೆ ಬಂದ್ಬಿಡುತ್ತೆ ಈ ಹಾಡಿಗೆ, ಆದರೆ ಜೋಶ್ ಫುಲ್ ಆಗಿದೆ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ತುಂಬ ಧನ್ಯವಾದಗಳು ನಿಮಗೆ ಮಧುಸೂದನ್ ಅವರೇ. ಇನ್ನೂ ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿ ಹೇಳ್ತಾ ಇರೋರು ಯಾರು? ನಮಸ್ಕಾರ ಮಂಗಳಾ ಮೇಡಮ್, ನಿಮ್ಮ ಧ್ವನಿ ಕೇಳಿ ಭಾಳ ಸಂತೋಷ ಆಯಿತು. ಆ ಒಂದು ಒಳ್ಳೆ ನಿದ್ದೆ ಅಂದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅತ್ಯಗತ್ಯವಾಗಿರುವಂತಹ ಪ್ರಮುಖ ಪ್ರಕ್ರಿಯೆ. ವಯಸ್ಕರರಿಗೆ ದಿನಕ್ಕೆ 7-8 ಗಂಟೆಗಳ ನಿದ್ದೆ ಬೇಕು. ಇದು ದೇಹಕ್ಕೆ ವಿಶ್ರಾಂತಿ ನೀಡಿ ಮೆದುಳಿನ ಕಾರ್ಯಕ್ಷಮತೆಯನ್ನು ಕಾಪಾಡುತ್ತದೆ. ಕಬಾಡಿ ವೆಂಕಟೇಶ್, ಇಂದಿರಾ ವೆಂಕಟೇಶ್ ಬಿನ್ನಿಪೇಟೆಯಿಂದ. ವಾವ್, ಹೇಗಿದ್ದೀರಾ ವೆಂಕಟೇಶ್ ಅವರೇ, ಇಂದಿರಾ ಅವರೇ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಒಳ್ಳೆ ಸಂದೇಶವನ್ನು ಕಳಿಸಿದ್ರ. ಯಾಕಂದರೆ ನಾವು ಯಾವಾಗ ನಿದ್ರೆ ಮಾಡ್ತೀವಲ್ವ, ಆ ನಿದ್ರೆ ಸಮಯದಲ್ಲೇ ನಮ್ಮ ನಿಜವಾಗ್ಲೂ ಕೂಡ ನಮ್ಮ ಆರೋಗ್ಯ ಏನಿದೆ ಅಲ್ವಾ, ಅದು ವೃದ್ಧಿಯಾಗೋದು. ಮತ್ತು ನಮಗೆ ನೆನಪಿನ ಶಕ್ತಿ ಇರಬಹುದು, ಅಥವಾ ನಾವು ಏನೇ ಚಟುವಟಿಕೆಗಳನ್ನ ಮರುದಿನ ಮಾಡಬೇಕು ಅಂತಂದರೆ ಅಲ್ಲಿ ನಮಗೆ ಒಳ್ಳೆ ನಿದ್ದೆ ಆಗಿತ್ತು ಅಂದರೆ ಮಾತ್ರ ಆ ಕಾನ್ಸಂಟ್ರೇಷನ್ ಸಾಧ್ಯ ಆಗುತ್ತೆ. ಅದಷ್ಟೇ ಅಲ್ಲ, ನಮ್ಮನ್ನ ರಿಪೇರ್ ಮಾಡೋದು ಕೂಡ. ನಮ್ಮ ದೈಹಿಕ ಮತ್ತು ಮಾನಸಿಕವಾಗಿ ನಾವು ಬಳಲಿರ್ತೀವಲ್ಲ, ಅದೆಲ್ಲವೂ ಕೂಡ ಮತ್ತೆ ಶಕ್ತಿಯನ್ನು ಪಡೆದು ಮತ್ತೆ ಇನ್ನೊಂದ್ಸಲ ಅದು ಫ್ರೆಶ್ ಆಗಿರಬೇಕು ಅಂತಂದರೆ ಒಳ್ಳೆ ನಿದ್ದೆ ಬೇಕೇ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಒಳ್ಳೆ ನಿದ್ರೆಯನ್ನು ಮಾಡೋದು ಬಹಳ ಅವಶ್ಯಕತೆ. ಇತ್ತೀಚಿನ ದಿನಗಳಲ್ಲಿ ಕಾರಣಾಂತರದಿಂದ ಎಲ್ಲರೂ ನಿದ್ದೆಯಿಂದ ವಂಚಿತರಾಗ್ತಾ ಇದ್ದಾರೆ. ವಂಚಿತರಾಗ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೇ ನಿದ್ರೆಯನ್ನು ವಂಚನೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಹೇಳ್ಬೋದು. ನಿಮಗೇನಿಸುತ್ತೆ? ಇನ್ನೂ ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ನಮ್ಮ ಸಂಖ್ಯೆ 9484901013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನು ಕಳಿಸಿ. ನಿದ್ರೆ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಹಾಗೆ ನಿಮ್ಮ ನಿದ್ದೆ ಹೇಗಿದೆ, ಮತ್ತು ನಿದ್ದೆ ಯಾವ ರೀತಿಯ ಪಾತ್ರವನ್ನು ನಮ್ಮ ಜೀವನದಲ್ಲಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೀವು ಹೇಳ್ತೀರಾ ಖಂಡಿತವಾಗಲೂ ಕೂಡ. ಈಗ ಮುಂದಿನ ಹಾಡು, ಅದೇ ಹೇಳಿದ್ನಲ್ಲ, ಮಳೆಯ ವಾತಾವರಣ ಇದೆಲ್ವಾ, ಹಾಗಾಗಿ ಮಳೆ ಬರೋ ಹಾಗಿದೆ ಅಂತ ನನಗೂ ಅನಿಸ್ತಿದೆ. ನನಗಷ್ಟೇ ಅಲ್ಲ, ಇಲ್ಲಿ ಕೂಡ ಇವ್ರಿಗೂ ಅನಿಸ್ತಿದೆ. ಕೇಳಿ.

ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಈ ಹಾಡು ಕೇಳಿದಿರಿ. ಮೊಗ್ಗಿನ ಮನಸ್ಸು ಚಿತ್ರದ ಹಾಡಿದು ಬಹಳ ಮೆಲೋಡಿಯಸ್ ಆಗಿ ಪ್ರತಿಯೊಬ್ಬರಿಗೂ ಇಷ್ಟವಾದಂತಹ ಹಾಡು. ಅದು ಮೆಲೋಡಿ ಕ್ವೀನ್ ಅಂತಾನೆ ಹೇಳಬೇಕು. ಶ್ರೇಯಾ ಘೋಷಾಲ್ ಅದ್ಭುತ ಕಲಾವಿದೆ. ಆ ಹಾಡನ್ನ ಕೇಳ್ಬಂದ್ರಿ, ನಾವು ನಿದ್ರೆ ಬಗ್ಗೆ ಮಾತಾಡ್ತಾ ಇದ್ವಿ. ನಿದ್ರೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ, ಬಹಳ ಮುಖ್ಯ. ಊಟ ಒಂದು ಹೊತ್ತು ಸಿಗದಿದ್ರೂ ಪರವಾಗಿಲ್ಲ, ಆದರೆ ಒಳ್ಳೆ ನಿದ್ರೆ ಆದರೆ ಮಾತ್ರ ನಾವು ಮನುಷ್ಯರಾಗಿರಕ್ಕೆ ಸಾಧ್ಯ ಅಂತ ಹೇಳಿ ಒಂದೊಂದ್ಸಲ ಅನಿಸುತ್ತೆ. ಯಾಕೆ ಗೊತ್ತಾ, ನಿದ್ದೆ ಇಲ್ಲದೆ ಇರುವಂತಹ ಮನುಷ್ಯ ತುಂಬ ಕಷ್ಟ ಆಗುತ್ತೆ ರೀ. ಅದು ನಮಗೆ ಮಾನಸಿಕವಾಗಿರಬಹುದು, ದೈಹಿಕವಾಗಿರಬಹುದು. ನಿದ್ರೆ ಇಲ್ಲದೆ ಇರೋರನ್ನು ನೋಡಿ ನೀವು, ಒಂದು ಎರಡು ದಿವಸ ಕೆಲವರು ನಿದ್ರೆ ಮಾಡಿರಲ್ಲ, ಅವ್ರ ಪರಿಸ್ಥಿತಿ ಹೇಗಾಗಿರುತ್ತೆ ಅಂತಂದರೆ, ಅವ್ರು ಎಂಥ ಎತ್ತರದ ಸ್ಥಾನದ ವ್ಯಕ್ತಿನೇ ಆಗಿರಬಹುದು, ಎಷ್ಟೇ ನಮ್ಮಲ್ಲಿ ಪ್ರತಿಭೆ ಇರಬಹುದು, ಏನೇ ಇರಬಹುದು, ಆದರೆ ಒಳ್ಳೆಯ ನಿದ್ದೆಯನ್ನು ಮಾಡದಿದ್ರೆ ಮಾನಸಿಕವಾಗಿ ದೈಹಿಕವಾಗಿ ನಾವು ನಿಜವಾಗ್ಲೂ ಕೂಡ ತುಂಬ ವೀಕ್ ಆಗ್ತೀವಿ. ಅದು ಬೇರೆ ವಿಚಾರ, ಆದರೆ ಅದಕ್ಕೆ ರಿಲೇಟೆಡ್ ಸಾಕಷ್ಟು ಕಾಯಿಲೆಗಳು ಕೂಡ ಇತ್ತೀಚೆಗೆ ಬರ್ತಾ ಇದ್ದಾವೆ. ಆದರೆ ನಾವು ಒಂದೊಂದ್ಸಲ ಕಲ್ಪ್ರಿಟ್ ಅಂತ ಅನಿಸುತ್ತೆ, ಯಾಕಂದರೆ ಇವತ್ತಿನ ನಿದ್ರಾಹೀನತೆಗೆ ಅಥವಾ ನಿದ್ರೆ ಬಾರದೇ ಇರೋ ಹಾಗೆ ಮಾಡ್ಕೊಂಡಿರೋದಕ್ಕೆ ನಾವೇ ಕಾರಣ ಅಂತ ಹೇಳಿ ಎಷ್ಟೊಂದು ಸಲ ಅನಿಸುತ್ತೆ. ಯಾಕಂದರೆ ಈ ವಿಶೇಷವಾಗಿ ಈ ಸೆಲ್ಫೋನ್ ಬಂದಮೇಲೆ, ಮೊಬೈಲ್ ಸ್ಟಾರ್ಟ್ ಆದಮೇಲೆ ಏನಾಗಿದೆ ಅಂತಂದರೆ, ಪ್ರತಿಯೊಬ್ಬರಿಗೂ ಅದೊಂದು ಹವ್ಯಾಸ ಆಗಿದೆ, ಹುಚ್ಚಾಗ್ಬಿಟ್ಟಿದೆ. ಮನುಷ್ಯರು ಕೂಡ ಬೇಡ ಅನ್ನೋವಂತಹ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ವಿ. ನಮ್ಮ ಕೈಯಲ್ಲಿ ಮೊಬೈಲ್ ಇದ್ದರೆ ಸಾಕು. ಆ ವಿಷಯನ ಮಾತಾಡ್ತಾ ಹೋದರೆ ಬಹುಶಃ ದಿನಗಟ್ಟಲೆ ಮಾತಾಡಬಹುದು. ಯಾಕಂದರೆ ಇವತ್ತಿನ ದಿನಗಳಲ್ಲಿ ನಮ್ಮ ಮಧ್ಯದ ಸಂಬಂಧಗಳು ಕೂಡ ದೂರ ಆಗಿರೋದು, ಅಥವಾ ಸಂಬಂಧಗಳಿಗೆ ಅಷ್ಟೊಂದು ಯಾವುದೇ ಪ್ರಾಮುಖ್ಯತೆ ಇಲ್ಲದೆ ಇರೋದು, ಅಥವಾ ಯಾವುದೇ ಸಂಬಂಧಕ್ಕೆ ನಾವು ಸಮಯ ಕೊಡೋಕ್ಕೆ ಸಾಧ್ಯ ಆಗದೆ ಇರೋದು ಈ ಮೊಬೈಲ್ನಿಂದ. ಯಾಕಂದರೆ ಮೊದಲು ನಾವು ಸಂಘಜೀವಿಗಳಾಗಿದ್ವಿ, ಎಲ್ಲರ ಜೊತೆ ಸೇರ್ತಿದ್ವಿ, ಬೆರೀತಿದ್ವಿ, ಮಾತನಾಡ್ತಿದ್ವಿ, ನಮ್ಮ ಅನಿಸಿಕೆಗಳನ್ನು, ನಮ್ಮ ಭಾವನೆಗಳನ್ನು, ನಮ್ಮ ನೋವುಗಳನ್ನು, ಸಂತೋಷವನ್ನು ಎಲ್ಲವನ್ನು ಕೂಡ ಹಂಚಿಕೊಳ್ತಾ ಇದ್ವಿ. ಆದರೆ ಈಗ ಅದು ಸಾಧ್ಯವಾಗ್ತಿಲ್ಲ, ಯಾಕಂದರೆ ಯಾರಿಗೂ ಯಾರು ಬೇಡ. ಏನಂತೀರಾ ಈ ಮಾತಿಗೆ, ಗೊತ್ತಿಲ್ಲ?

0: ನನಗೆ ನಿಮ್ಮ ಮನಸ್ಸಿಗೆ ಏನಿದೆ ಇದ್ರ ಬಗ್ಗೆ ಅಂತ, ಇದ್ರ ಬಗ್ಗೆ ಮತ್ತೊಂದ್ಸಲ ಚರ್ಚೆ ಮಾಡೋಣ. ಆದ್ರೆ ಈಗಾಗಲೇ ಸಂದೇಶಗಳು ಬಂದಿದೆ. ಸಿಂಧನೂರಿಂದ ನಮಗೆ ಸುರೇಶ್ ಬಳುಟಿಗೆ ಅವರು ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ, ನಿದ್ದೆ ಮನುಷ್ಯನಿಗೆ ದಿನಕ್ಕೆ 6 ರಿಂದ 7 ತಾಸು ಇರಲೇಬೇಕು, ಇಷ್ಟು ನಿದ್ದೆ ಮಾಡಿದ್ರೆ ಚೆನ್ನಾಗಿರ್ತದೆ ಮೇಡಮ್ ಅಂತ ಹೇಳ್ತಿದ್ದಾರೆ. ನಿಜ ಅದು ಹಾಗೆ. ಆದ್ರೆ ನಿದ್ದೆನ ಎಷ್ಟು ಗಂಟೆ ಮಾಡ್ತೀರಾ ಅನ್ನೋದಕ್ಕಿಂತ ಎಷ್ಟು ತೃಪ್ತಿಯಾಗಿ ನಿದ್ದೆ ಮಾಡ್ತೀರಾ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಅಂದ್ರೆ ಕ್ವಾಂಟಿಟಿಗಿಂತ ಕ್ವಾಲಿಟಿ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಓಕೆ, ಹಾ, ಮಾತಿನ ಬಗ್ಗೆ ಹೇಳ್ತಾ ಇದ್ರ, ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಅಂತ, ತುಂಬ ಮಿಸ್ ಮಾಡ್ಕೊಂಡಿರೋ ಅಂತ ಹೇಳ್ತಿದ್ರ, ತುಂಬ ಖುಷಿ ಆಗ್ತಿದೆ. ಅದ್ರ ಜೊತೆಗೆ ನೀವು ಈ ವಿಷಯದ ಬಗ್ಗೆ ಮಾತಾಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಡಾಕ್ಟರ್ ಅನಂತಕುಮಾರ್ ಅರಸು ಅವರು ನಮಗೆ ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿಂದ ಸಂದೇಶವನ್ನು ಕಳಿಸಿ ಇವತ್ತಿನ ನವಿಲುಗರಿಯಲ್ಲಿ ನಿದ್ರೆ ಬಗ್ಗೆ ಖಂಡಿತವಾಗಿ ಮಾತನಾಡ್ತಾ ಇರೋದು ತುಂಬ ಇಷ್ಟ ಆಯಿತು. ಎಲ್ಲ ಜೀವಿಗಳಿಗೆ ನಿದ್ರೆ ಅನ್ನೋ ವಿಶ್ರಾಮ ಬೇಕೇ ಬೇಕು, ಆದರೆ ಒಂದು ಲಿಮಿಟ್ ಇದ್ದರೆ ಒಳ್ಳೆಯದು. ಅದು ಕೂಡ ಇದೆ, ಯಾಕಂದರೆ ಒಂದು ಲಿಮಿಟ್ ಇಲ್ಲದೇ ತುಂಬ ನಿದ್ರೆ ಮಾಡೋರು ಕೂಡ ಇದ್ದಾರೆ. ಯಾಕಂದರೆ ನಿದ್ರೆ ಕಮ್ಮಿ ಆದರೆ ಎಷ್ಟು ಕಷ್ಟವೋ ಅಷ್ಟೇ ಅತಿ ನಿದ್ದೆ ಆದರೂ ಕೂಡ ಅದು ಕೂಡ ಒಂದು ರೀತಿಯ ಕಾಯಿಲೆ, ಅದು ಕೂಡ ನಮ್ಮನ್ನು ಹಲವಾರು ರೋಗಗಳಿಗೆ ತಳ್ಳುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ರ, ಕಾರ್ಯಕ್ರಮ ಸೂಪರ್ ಆಗಿದೆ, ಹಾಡುಗಳು ಸಖತ್ತಾಗಿವೆ ಅಂತ ಸಂದೇಶವನ್ನು ಕಳಿಸಿದ್ರ, ತುಂಬ ಥ್ಯಾಂಕ್ಸ್ ನಿಮಗೆ. ಅನಂತಮೂರ್ತಿ ಅವರು ನಮಗೆ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಈ ವಿಷಯದ ಬಗ್ಗೆ ನಿಮಗೆ ಏನು ಅನ್ನಿಸ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇದು ತುಂಬ ದೊಡ್ಡ ಟಾಪಿಕ್ ರೀ, ಎಷ್ಟು ಮಾತಾಡಿದ್ರು ಮಾತಾಡ್ಬೋದು. ಸೂಪರ್ ಮ್ಯಾಮ್ ಅಂತ ಹೇಳಿ ನಮಗೆ ಆ್ಯಂಡ್ ಆಸ್ಟಿನ್ ಟೌನಿಂದ ಸಂದೇಶವನ್ನು ಆಂಟನಿ ಅವರು ಕಳಿಸಿದ್ದಾರೆ. ಆಂಟನಿ ರಾಜೇಶ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಎಲ್ಲ ಹಾಡುಗಳು ಕೂಡ ತುಂಬ ಚೆನ್ನಾಗಿದ್ದಾವೆ, ನಿಮ್ಮ ಧ್ವನಿ ಸಹ ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಥೈಲ್ಯಾಂಡಿಂದ ನಮಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ರಂಜಿತ್ ಅವರು. ಓಹೋ, ಬಹುಶಃ ಇವರು ಟೂರ್ಗೆ ಹೋಗಿದ್ದಾರೆ ಅಂತ ಕಾಣುತ್ತೆ, ಹಾಗಾಗಿ ಅಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಧನ್ಯವಾದಗಳು ನಿಮಗೆ. ಇಲ್ಲಿ ಎಂದಿನಂತೆ ನಮಗೆ ಇಷ್ಟವಾದಂತಹ ಸಂದೇಶ ಬಂದಿದೆ, ಅದು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಇವರು ನಮಗೆ ಸಂದೇಶವನ್ನು ಕಳಿಸ್ತಾರೆ. ಆ ಸಂದೇಶವನ್ನು ಓದಬೇಕು ಅಂತಂದರೆ ನಾನು ಮೊದಲು ತಯಾರಾಗಬೇಕು, ಅದ್ರ ಜೊತೆಗೆ ಅವರು ಒಳ್ಳೆ ಸಂದೇಶವನ್ನು ಕಳಿಸಿರ್ತಾರೆ, ನೀವು ಕೂಡ ಕೇಳಿಸ್ಕೋಬೇಕು. ಯಾಕಂದರೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ರು ಕೂಡ ಅವರು ಒಂದು ರೀತಿಯಿಂದ ರಿಸರ್ಚ್ ಮಾಡಿ ಮಾತಾಡೋ ಹಾಗೆ ಮಾತನಾಡ್ತಾರೆ. ಅವರು ಕಳಿಸಿರೋ ಸಂದೇಶ ತುಂಬ ದೊಡ್ಡದಾಗಿರೋದ್ರಿಂದ ನಿಮಗೆ ಆಮೇಲೆ ಕೇಳಿಸ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ನಿದ್ರೆ ಬಗ್ಗೆ ತುಂಬ ಜನ ತುಂಬ ರಿಸರ್ಚ್ಗಳು ಕೂಡ ನಡೆದಿದೆ. ಆ ನಿದ್ರೆಯಲ್ಲೂ ಕೂಡ ತುಂಬ ವಿಧಗಳಿದೆಯಪ್ಪ. ಈಗ ನಾವು ಮಲ್ಕೊಂಡಾಗ ಈ ಕಣ್ಣುಗಳು ಅದರ್ತಾ ಇರ್ತಾವಲ್ಲ ಮಧ್ಯದಲ್ಲಿ, ನಮ್ಮ ಕಣ್ಣುಗಳ ಮಧ್ಯದಲ್ಲಿ ಇರ್ತಕ್ಕಂಥ ಅವೆಲ್ಲ ಡೈಲೇಟ್ ಆಗ್ತಾ ಇರ್ತಾವೆ ನೋಡಿ, ಆ ರೀತಿ ಯಾವಾಗಲೂ ಆಗ್ತಾ ಇದ್ರೆ ಅದು ಯಾವ ರೀತಿ ಕ್ವಾಲಿಟಿ ನಿದ್ದೆ, ಅಥವಾ ಅದು ಶಾಂತವಾಗಿ ಕಣ್ಣುಗಳು ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ರೆ ಅದ್ಯಾವ ಥರ ನಿದ್ದೆ. ಕೆಲವರು ಕಣ್ಣು ತೆರ್ಕೊಂಡು ನಿದ್ದೆ ಮಾಡೋರು ಕೂಡ ಇದ್ದಾರೆ. ಈ ರೀತಿ ವೆರೈಟೀಸ್ ಆಫ್ ನಿದ್ದೆ ಕೂಡ ಇದಾವ್ರಿ. ಈಗ ಒಂದು ಶಾರ್ಟ್ ಬ್ರೇಕ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ಹಾ, ನಿದ್ರೆ ಬಗ್ಗೆ ಮಾತಾಡ್ತಿದ್ದ ಹಾಗೆ ನಿದ್ರೆ ಬಗ್ಗೆ ಅಭಿಪ್ರಾಯಗಳನ್ನು ಸಾಕಷ್ಟು ಜನ ಹಂಚ್ಕೊಳ್ತಾ ಇದ್ದೀರಾ. ನಮ್ಮ ಸಂಖ್ಯೆನ ಹೇಳಿ, ನೀವು ಎಲ್ಲಿದ್ದೀರಾ ಅಂತಿದ್ದೀರಾ? 9480100013, 9480901013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಬೇಕು. ಇನ್ನೊಂದ್ಸಲ ಹೇಳ, 9480901013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರ್ತಾ ಇರಲಿ. ನಿದ್ರೆ ಬಗ್ಗೆ ನಿಮ್ಮ ಅನಿಸಿಕೆ ಏನು, ನಿಮ್ಮ ನಿದ್ದೆ ಹೇಗಿದೆ ಅಂತ ಫಸ್ಟ್ ಹೇಳಿ. ನೀವು ಯಾವ ರೀತಿ ನಿದ್ದೆ ಮಾಡ್ತೀರಾ? ಸಮಾಧಾನವಾಗಿದ್ದೀರಾ? ನಿದ್ದೆ ಮಾಡಿದ ತಕ್ಷಣ ಫ್ರೆಶ್ ಅಂತ ಅನಿಸುತ್ತಾ? ಇವತ್ತಿನ ದಿನಕ್ಕೆ ನಾನು ಸಿದ್ಧವಾಗಿದ್ದೀನಿ, ಒಳ್ಳೆ ನಿದ್ದೆ ಆಯಿತು ಅಂತ ಅನಿಸುತ್ತಾ? ಅದನ್ನು ಕೂಡ ಹೇಳೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಆದರೆ ಏನಾದರೂ ಏನ್ರಿ, ಜೀವನ ಮುಂದೆ ಸಾಗಲೇಬೇಕು. ಯಾಕಂದರೆ ಮುಂದೆ ಸಾಗದಾಗ ಬದುಕಿಗೆ ಒಂದು ಅರ್ಥ ಇರುತ್ತೆ. ಅದಕ್ಕೆ ಈ ಹಾಡು ನನಗೆ ತುಂಬ ಇಷ್ಟ. ಯಾಕಂದರೆ ಜೀವನದಲ್ಲಿ ಏನೇ ನಡೀತಾ ಇರಲಿ, ಆದರೆ ನಾವು ಮುಂದೆ ಸಾಗ್ತಾ ಇರಬೇಕು. ಅದ್ಭುತವಾದಂಥ ಹಾಡು, ಒನ್ ಆಫ್ ಮೈ ಫೇವ್ರೇಟ್ಸ್, ನೀವು ಕೂಡ ಕೇಳಬೇಕು. ಎಂಜಾಯ್ ದಿಸ್. ಬನ್ನಿ ವಾಪಸ್ 101.3 MHz ಕನ್ನಡ ಕಾಮನ ಬಿಲ್ಲಿನಲ್ಲಿ ನೀವು ಕೇಳ್ತಾ ಇರೋದು ನವಿಲುಗುರಿ ಕಾರ್ಯಕ್ರಮ. ನಾನು ಮಂಗಲ ನಿಮ್ಮ ಜೊತೆಗಿದ್ದೀನಿ. ಈ ಹಾಡು ಕೇಳಿ ರೈಟ್ ಬ್ಯಾಕ್ ಬನ್ನಿ, ಮತ್ತೆ ಮಾತನಾಡೋಣ.

ಕರುಣೆಗೆ ಬಲವಿದೆ, ಪುಣ್ಯಕ್ಕೆ ಫಲವಿದೆ ಅಲ್ವಾ? ನಿಜವಾಗ್ಲೂ ರೀ, ಪುಣ್ಯಕ್ಕೆ ಫಲ ಇದ್ದೇ ಇರುತ್ತೆ. ನಾವು ಮಾಡುವ ಕರ್ಮಗಳು ನಿಜವಾಗ್ಲೂ ಕೂಡ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತವೆ ಅನ್ನೋದು ನಮ್ಮ ಕರ್ಮಗಳೇ ನಿರ್ಧಾರ ಮಾಡ್ತವಂತೆ. ಅದಕ್ಕೆ ಎಲ್ಲರೂ ಹೇಳೋದೇನು ಗೊತ್ತಾ, ಎಲ್ಲ ಮುಗಿದ್ಮೇಲೆ ಯೋಚನೆ ಮಾಡಬೇಡಿ, ಏನು ಮಾಡ್ತಾ ಇದ್ದೀರಾ ಅನ್ನುವಾಗಲೇ ನೋಡ್ಕೊಳ್ಳಿ ಮುಂದೆ ನಿಮ್ಮ ಫ್ಯೂಚರ್ ಹೇಗಿರುತ್ತೆ ಅಂತ. ಏ ಕನ್ಫ್ಯೂಷನ್ ಮಾಡಬೇಡ್ರಿ, ಏನೇನು ಬೇರೆದು ಮಾತಾಡಬೇಡಿ ಮಂಗ್ಲಾ ಅವರೇ. ಈಗ ನೀವು ಮತ್ತೆ ನೀವು ಅದು ಮಾತಾಡಿದ್ರೆ ನಮ್ಗೆ ಅದ್ರ ಬಗ್ಗೆ ಮಾತಾಡ್ಬೇಕನ್ಸುತ್ತೆ, ಅಷ್ಟೆಲ್ಲ ನಮಗೆ ನೀವು ಸೀನ್ ಕ್ರಿಯೇಟ್ ಮಾಡೋಕೆ ಹೋಗ್ಬೇಡಿ. ಇವತ್ತು ನಿದ್ದೆ ಬಗ್ಗೆ ಮಾತಾಡ್ತಾ ಇದ್ವಿ, ಅದನ್ನು ಮಾತಾಡಿ ಅಂತ ಹೇಳ್ತಿದ್ರೆ ಓಕೆ, ನೀವು ಹೇಗೆ ಹೇಳ್ತೀರಾ ಹಾಗ್ರಪ್ಪ, ನಮ್ದೇನಿದೆ ಹೇಳಿ. ನಿಮ್ಮ ಆಜ್ಞೆಯೇ ನಮಗೆ ಏನದು ಶಿರಸವಹಿಸಿ ನಿಮ್ಮ ಆಜ್ಞೆಯನ್ನು ಪಾಲಿಸುತ್ತೇವೆ. ಗುಡ್ ಮಾರ್ನಿಂಗ್ ಮೇಡಮ್, ನಿಮ್ಮ ಮಾತು ಕೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಆ ನಿದ್ರೆ ಬಹಳ ಮುಖ್ಯ, ನಾನು ಮಾರ್ನಿಂಗ್

ಬೇಗ ಎದ್ದು ನನ್ನ ಎಲ್ಲ ಕೆಲಸಗಳನ್ನು ಮುಗಿಸಿ ರೇಡಿಯೋನ ಆನ್ ಮಾಡಿಕೊಂಡು ಎಫ್ ಎಂ ರೇನ್ಬೋ ಕೇಳ್ತಾ ಕಾಲ ಕಳಿತೀನಿ, ತುಂಬ ಹ್ಯಾಪಿಯಾಗಿರ್ತೀನಿ ನಾನು ಅಂತ ಹೇಳಿ ಸರಸ್ವತಿಯವರು ನಮಗೆ ಬಿ ಟಿ ಎಂ ಲೇಔಟಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ಸರಸ್ವತಿಯವರೇ. ನಿದ್ರೆ ಬಗ್ಗೆ ತುಂಬ ಚೆನ್ನಾಗಿದೆ ಮಾಹಿತಿ, ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಶ್ರೀನಾಥ್ ಅವರು ನಮಗೆ ಮಾಗಡಿ ರೋಡಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು. ಬಸವರಾಜ್ ಕೊಳಕಿ ಗೋಕಾಕ್ ಇವರು ನಮಗೆ ಸಂದೇಶವನ್ನು ಕಳಿಸಿ ಹಾಡುಗಳು ತುಂಬ ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ನಿದ್ರೆ ಬಗ್ಗೆ ಏನು ಹೇಳಿರಲ್ಲ ಗುರು, ಏನಾದರೂ ಹೇಳಬೇಕಪ್ಪ, ನಿದ್ರೆ ಬಗ್ಗೆನೂ ಹೇಳಬೇಕು. ಓಕೆ, ಹಾಯ್ ಮಂಗಲ. ಏನಂತ ಇದು, ನಿಮ್ಮ ವಾಯ್ಸ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ ಅಂತ ಹೇಳ್ತಾರೆ. ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಮಾತು ಕೇಳೋಕ್ಕೆ ನಮಗೆ ಖುಷಿ ಆಗುತ್ತೆ. ನೀವು ಇಂಗ್ಲೀಷಲ್ಲಿ ಸಂದೇಶವನ್ನು ಕಳಿಸಿದ್ರೆ ನಾನು ಆಮೇಲೆ ಓದ್ತೀನಿ ಅದನ್ನು. ಈಗ ನಿದ್ದೆ ಬಗ್ಗೆ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಏನಿದು, ಹಾಂ ಚೆನ್ನಾಗಿ ನಿದ್ದೆ ಮಾಡ್ತೀವಿ, ಅದರ ಜೊತೆಗೆ ಗೊರಕೆ ಕೂಡ ಬರುತ್ತೆ, ಅದ್ರ ಬಗ್ಗೆ ನೀವೇನಂತೀರಿ ಅಂತ ಹೇಳಿ ನಮಗೆ ಚಂದ್ರಮತಿ ಪ್ರಕಾಶ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಗೊರಕೆಯಿಂದ ನಿದ್ದೆ ಮಾಡ್ತೀರಾ ಅಂದರೆ ನೀವು ಅದ್ಭುತವಾಗಿ ನಿದ್ದೆ ಮಾಡ್ತೀರಾ, ಅದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳೋಕ್ಕೆ ಸಾಧ್ಯ ಇದೆ ಅದ್ರ ಬಗ್ಗೆ ಅಲ್ವಾ. ಯಾಕಂದರೆ ಗೊರಕೆ ಹೊಡೆಯೋರು ಸಖತ್ತಾಗಿ ನಿದ್ದೆ ಮಾಡ್ತಾರೆ, ಆದರೆ ಏನು ಗೊತ್ತಾ, ಅವ್ರ ಪಕ್ಕದಲ್ಲಿರೋರಿಗೆ ದೇವ್ರೇ ಗತಿ ಹರಿಯೋಮ್, ಅವ್ರೇನು ಮಾಡಬೇಕು. ನೀವು ಮಾತ್ರ ಸಖತ್ತಾಗಿ ನಿದ್ದೆ ಮಾಡ್ತೀರಾ, ನಿಮ್ಮ ಪಕ್ಕದಲ್ಲಿ ಮಲಗದವ್ರದು ಗೋವಿಂದ ಗೋವಿಂದ ಅಷ್ಟೇ ತಮಾಷೆ ಮಾಡ್ತಾ ಇದ್ದೀನಿ, ತಮಾಷೆ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಗೊರಕೆ ಹೊಡೆಯೋರು ಯಾವಾಗಲೂ ಎಲ್ಲರ ನಿದ್ರೆಯನ್ನು ಡಿಸ್ಟರ್ಬ್ ಮಾಡ್ತಾರೆ. ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸಿದ್ದೀರಾ, ಇನ್ನೂ ಸಂದೇಶಗಳು ಬಾಕಿ ಇದೆ. ಎಲ್ಲ ಬರೀ ಸಂದೇಶವನ್ನು ಓದ್ತಾ ಇದ್ರೆ ಎಲ್ರಿಗೂ ಎಲ್ಲಿ ಕೋಪ ಬರುತ್ತೋ ಏನೋ ಅಂತ ನನಗೆ ಭಯ ಆಗ್ತಾ ಇರುತ್ತೆ. ಇಲ್ಲಿ ಸಂದೇಶವನ್ನು ಕಳಿಸಿರೋರು ಯಾರಿದು, ಮಂಗಳಾ ಮ್ಯಾಮ್, ನಮ್ಮ ಊರಿನಲ್ಲಿ ಮಳೆ ಬರೋ ಹಾಗೇ ಇಲ್ಲ, ಆದರೆ ಈಗಾಗಲೇ ಮಳೆ ಬಂದುಬಿಟ್ಟಿದೆ. ಜೊತೆಗೆ ನೀವು ಹೇಳ್ದಂಗೆ ಮೊಬೈಲು ನಮ್ಮ ನಿದ್ರೆಯನ್ನು ಕಸಿದುಕೊಳ್ತಾ ಇದೆ, ಹಾಗಾಗಿ ಈ ನಿದ್ರೆ ಒಂದು ರೀತಿ ವೈರಿ ಆಗಿದೆ, ನಮ್ಮ ಆರೋಗ್ಯವನ್ನು ಎಲ್ಲ ಹಾಳು ಮಾಡಿ ನುಂಗ್ ಹಾಕ್ತಾ ಇದೆ ಅಂತ ಹೇಳಿ ಶೋಭಾ ಶೆಟ್ಟಿ ಅವರು ನಮಗೆ ಚಿಕ್ಕಮಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನೂ ಸಾಕಷ್ಟು ಸಂದೇಶಗಳಿವೆ, ಇನ್ನೂ ಸಾಕಷ್ಟು ಸಂದೇಶಗಳು ಬರ್ತಾನೇ ಇರಬೇಕು. ಯಾಕಂದರೆ ಆ ಸಂದೇಶಗಳನ್ನು ನಾನು ಓದ್ತಾ ಇರಬೇಕು, ಆ ಸಂದೇಶದಿಂದ ಸಾಕಷ್ಟು ವಿಚಾರ ನಂಗೆ ತಿಳಿಬೇಕು, ನಿಮ್ಗೆ ತಿಳಿಬೇಕು, ಮತ್ತು ಎಲ್ರಿಗೂ ಕೂಡ ತಿಳಿಬೇಕು ಅಂದರೆ ನೀವು ಸಂದೇಶಗಳನ್ನು ಕಳಿಸ್ಬೇಕು. 9480901013 9408090013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರ್ತಾ ಇದ್ರೆ ನಾನು ಓದ್ತಾ ಇರ್ತೀನಿ, ಯಾರ್ಯಾರು ಏನು ಹೇಳಿದರೆ ಎಲ್ಲನೂ ಕಮ್ಯುನಿಕೇಟ್ ಮಾಡ್ತಾ ಇರ್ತೀನಿ. ಈಗ ನಿಮಗಾಗಿ ನಾನು ಇಷ್ಟಪಡುವಂಥ ಹಾಡು, ನೀವು ಕೂಡ ತುಂಬ ಇಷ್ಟಪಡ್ತೀರಾ ನನಗೆ ಗೊತ್ತಿದೆ, ಸಾಕಷ್ಟು ಸಲ ಹಾಡೋದನ್ನ ನಾನು ಕೇಳಿಸ್ತಿರ್ತೀನಿ, ಅದನ್ನು ನೀವು ಕೇಳ್ತೀರಾ, ನಿಮಗೂ ಕೂಡ ತುಂಬ ಇಷ್ಟ. ಯಾಕಂದರೆ ಕಣ್ಣಾಣಿ ಈ ನನ್ನ ಮನದಾಣೆ ಎಲ್ಲ ಆಣೆಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಆಣೆಗಳನ್ನು ಪ್ರೀತಿ ಪ್ರೇಮದಲ್ಲಿ ಮಾಡ್ತಾರೆ, ಆದರೆ ಆಣೆಗಳನ್ನು ಮಾಡಿ ಉಳಿಸ್ಕೊಳ್ಬೇಕು, ಅದು ಭಾಳ ಮುಖ್ಯ ಅಲ್ವಾ? ಸರಿ, ಹಾಗಿದ್ರೆ ಈ ಹಾಡು ಕೇಳಿ ಬನ್ನಿ, ಆಮೇಲೆ ಮಾತಾಡೋಣ.

ಎಷ್ಟೊಂದು ಸಲ ಏನಾಗುತ್ತೆ ಗೊತ್ತಾ, ನನಗೆ ಇಷ್ಟ ಇಲ್ಲದ್ರೂ ಈ ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ಎಷ್ಟೊಂದು ಜನ ಹಾಡು ತುಂಬ ಖುಷಿಯಾಗಿ ಕೇಳ್ತಾ ಇರ್ತೀರ, ಆದರೆ ಹಾಡಿನ ಮಧ್ಯದಲ್ಲಿ ಆ ಹಾಡನ್ನು ನಾನು ತೆಗೆದಾಗ ಬೇಜಾರಾಗುತ್ತಲ್ವಾ? ನನಗೂ ಕೂಡ ಹಾಗೆ ಆಗುತ್ತೆ. ಯಾಕಂದರೆ ಯಾರಾದರೂ ನನ್ನ ಎಂಟರ್ಟೈನ್ಮೆಂಟಲ್ಲಿ ಇಂಟರ್ಫಿಯರ್ ಮಾಡಿದರೆ ಸುಮ್ಮನೆ ಬಿಡ್ತೀನಾ, ಬಿಡೋದಿಲ್ಲ ಅಲ್ವಾ? ಆದರೆ ಏನು ಗೊತ್ತಾ, ಸಾಕಷ್ಟು ವಿಚಾರ ಇರುತ್ತೆ. ನೀವೆಲ್ಲರೂ ಸಂದೇಶವನ್ನು ಕಳಿಸಿರ್ತೀರ, ಅದನ್ನು ಓದೋ ಕೆಲಸನೂ ನನಗಿರುತ್ತೆ, ಇಲ್ಲಾಂದರೆ ನಿಮಗೆ ಕೋಪ ಬರುತ್ತೆ. ಇಲ್ಲಿ ನೋಡಿ, ಸಂದೇಶವನ್ನು ಕಳಿಸಿ ನನಗೆ ಯಾರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಎಸ್, ಒಂದು ನಿಮಿಷ, ತುಂಬ ಸಂದೇಶಗಳು ಬಂದಿದೆ. ಅದರಲ್ಲಿ ನೋಡಿ ಏನು ಹೇಳ್ತಾ ಇದ್ದಾರೆ. ಹಾಯ್ ಮಂಗಲ, ಮಧುರವಾದ ವಾಯ್ಸ್ ವಾಸ್ ಮಿಸ್ಸಿಂಗ್, ನಿದ್ರೆ ಮಾಡಿದಷ್ಟೇ ಖುಷಿ ಆಯಿತು ನಿಮ್ಮ ಧ್ವನಿ ಕೇಳಿ ಅಂತ ಉಷಾ ಶಶಿಧರ ಅವರು ನಮಗೆ ಮಲ್ಲೇಶ್ವರಂಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ತುಂಬ ಥ್ಯಾಂಕ್ಸ್. ನಿಮ್ಮ ಪ್ರೀತಿಗೆ, ಇದರ ರೀತಿಗೆ ನಾವು ಏನು ಹೇಳಬೇಕು, ತುಂಬ ಪ್ರೀತಿನೇ ವಾಪಸ್ ಕೊಡ್ಬೋದಷ್ಟೇ. ಒಳ್ಳೆ ಟಾಪಿಕ್ ಜೊತೆ ನೀವು ಬಂದಿದ್ದು ಖುಷಿ ಆಯಿತು. ನಿದ್ದೆ ಚೆನ್ನಾಗಿ ಆದರೆ ಆ್ಯಕ್ಟಿವ್ ಆಗಿ ಇರ್ತೀವಿ, ನಿದ್ದೆ ಕಡಿಮೆ ಆದರೆ ತಲೆ ಭಾರ ಅನಿಸುತ್ತೆ ಮೇಡಮ್, ಕೆಲಸದಲ್ಲಿ ಉತ್ಸಾಹನೇ ಇರಲ್ಲ. ಅದಕ್ಕೆ ಅಂತಲೇ ಹಗಲು ರಾತ್ರಿ ಅಂತ ಇರೋದು, ಹಗಲು ಹೊತ್ತು ದುಡಿ, ರಾತ್ರಿ ಹೊತ್ತು ವಿಶ್ರಾಂತಿ ತಗೋ ಅಂತ. ಆದರೆ ಈಗಿನವರು ತಮಗೆ ಹೇಗೆ ಬೇಕೋ ಹಾಗೇ ಶೆಡ್ಯೂಲ್ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ನಮಗೆ ಶ್ರುತಿ ಅವರು ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿರ್ತಾರೆ. ಶ್ರುತಿ, ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡ್ತೀರಾ, ಇಲ್ಲಿ ಓದುವಾಗ ನಾನು ತೊದಲಿಸ್ತಾ ಇರ್ತೀನಿ, ಎಲ್ಲರೂ ನಾನು ಬೈಕೋತಿರ್ತಾರೆ. ಆದರೆ ನನ್ನನ್ನು ಯಾರೂ ಬೈಯಲ್ಲ, ನನಗೆ ಗೊತ್ತು. ಯಾಕೆಂದರೆ ಅವ್ರಿಗೆ ಗೊತ್ತಿರುತ್ತೆ ಇವರು ಓದ್ತಾ ಇರೋದು ಎಲ್ಲ ಇಂಗ್ಲೀಷ್ ಮಿಶ್ರಿತ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಗ್ಲೀಷನ್ನೇ ಕನ್ನಡದಲ್ಲಿ ಬರೆದಿರ್ತೀರಾ. ಏನಿವೆ ಕನ್ನಡದಲ್ಲಿ ಬರೀತೀರಾ ಅನ್ನೋದೇ ನನಗೆ ತುಂಬ ಖುಷಿ. ಸುಸ್ವಾಗತ ಮಂಗಲಾ ಅವರೇ. ಒಂದು ಮೂರಂಶ ನಿದ್ದೆ, ಒಂದು ಮೂರಂಶ ಸಮಾಜದಲ್ಲಿ ಕೆಲಸ, ಒಂದು ಮೂರು ಸ್ವಂತ ಮತ್ತು ಸಂಸಾರ, ಇದೇ ನನ್ನ ಸಮಯದ ಭಾಗ ಮಾಡುವ ವಿಧಾನ. 5 ನಿಮಿಷದಲ್ಲಿ ನಿದ್ದೆ ಬರುತ್ತೆ ನನಗೆ, ಸುಖ ಪುರುಷ ನಾನು. ನವೋದಯ ನಾಗರಾಜ್, ವಾವ್ ವಾವ್, ಎಂಥ ಮಾತು ಹೇಳಿಬಿಟ್ರಿ ನೋಡಿ ನೋಡಿ, ಇಷ್ಟು ಚೆನ್ನಾಗಿ ನನ್ನ ಶೆಡ್ಯೂಲ್ ಇಟ್ಕೊಂಡ್ಬಿಟ್ರೆ. ಒಂದು ಮೂರಂಶ ನಿದ್ದೆ, ಒಂದು ಮೂರಂಶ ಸಮಾಜದಲ್ಲಿ ಕೆಲಸ ಅಂತೆ, ಇನ್ನೂ ಒಂದು ಮೂರಂಶ ಅವರು ತಮ್ಮ ಸಂಸಾರಕ್ಕೋಸ್ಕರ ಸಮಯವನ್ನು ನಿಗದಿ ಮಾಡಿಬಿಟ್ಟಿದ್ದಾರಂತೆ. ಹಾಗಾಗಿ 5ನೇ ನಿಮಿಷದಲ್ಲಿ ಅವ್ರಿಗೆ ನಿದ್ದೆ ಬಂದ್ಬಿಡುತ್ತಂತೆ. ಹಾಗಾಗಿ ಸೂಪರ್ ಜೀವನ ಅವ್ರದ್ದು. ಖುಷಿ ಆಯಿತು ನನಗೆ. ನವೋದಯ ನಾಗರಾಜ್ ಅವರೇ, ನಮಸ್ತೆ ಮೇಡಮ್. ನಿದ್ದೆ ನಿದ್ದೆ ಜೀವನದ ಅವಿಭಾಜ್ಯ ಅಂಗ. ಮನುಷ್ಯ ತನ್ನ ನಿದ್ರೆಗೆ ನಾನಾ ರೀತಿಯ ಸರ್ಕಸ್ಗಳನ್ನು ಮಾಡಬಹುದು. ಏನು ಕೆಲಸ ಇಲ್ಲ ಅಂದರೆ ನೋಡುತ್ತಾ ನೋಡುತ್ತಾ ನಿದ್ದೆ ಹೋಗಿರ್ತೇವೆ, ಹಾಡು ಕೇಳ್ತಾ ನಿದ್ದೆ ಹೋಗಿರ್ತೇವೆ. ಈ ಥರದ ಅಭ್ಯಾಸ ಉಂಟು ಮೇಡಮ್, ಧನ್ಯವಾದಗಳು ಅಂತ ನಮಗೆ ಸಂದೇಶವನ್ನು ಕಳಿಸಿರೋರು ಯಾರಿದು, ಶ್ರೀಧರ್ ಪನ್ನಗ ಅನಂತಕುಮಾರ್ ಇವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಇನ್ನೂ ಸಂದೇಶಗಳು ಸಾಕಷ್ಟು ಬರ್ತಾ ಇದೆ, ಹಾಡುಗಳು ಕೂಡ ರೆಡಿ ಇದೆ. ಆದರೆ ನಾನು ಸಂದೇಶವನ್ನೇ ಓದ್ತೀನಿ, ಯಾಕಂದರೆ ನೀವು ನನ್ನನ್ನು ಸುಮ್ಮನೆ ಬಿಡಬೇಕಲ್ವಾ. ನಾನು ನನ್ನ ಗಂಡ ತುಂಬ ನಿದ್ದೆ ಪ್ರಿಯರು, ಯಾವಾಗಲೂ ನಿದ್ದೆ ಸರಿಯಾಗಿ ಆಗದಿದ್ದರೆ ಆ ದಿನ ಲವಲವಿಕೆಯಿಂದ ನಿದ್ದೆ ಆಗಿದ್ದರೆ ಮಾತ್ರ ಆ ದಿನ ನಮಗೆ ಲವಲವಿಕೆಯಿಂದ ಕೂಡಿರುತ್ತೆ ಅಂತ ಸಂಧ್ಯಾ ನಂಜಪ್ಪ ಅವರು ಜೆಪಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆದರೆ ಎಷ್ಟು ಗಂಟೆಗೆ ಹೇಳ್ತೀರಾ ಅನ್ನೋದು ಅಷ್ಟೇ ಮುಖ್ಯ, ಬೇಗ ಹೇಳ್ತೀರಾ ಅಂದ್ಕೊಳ್ತೀನಿ, ಯಾಕಂದರೆ ಬೇಗ ಎದ್ದೇಳಬೇಕು, ಅದು ತುಂಬ ಒಳ್ಳೆ ಹ್ಯಾಬಿಟ್. ನಮಸ್ಕಾರ ಮೇಡಮ್, ನೀವು ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತೀರಾ, ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಂದರೆ ನಾನು ಕಾರ್ಯಕ್ರಮ ನಡೆಸ್ಕೊಡುವಾಗ ನಿದ್ದೆ ಮಾಡ್ತೀರಾ? ಹಾಗೆ ಖಂಡಿತ ಇರಲ್ಲ ಅಂತೇಳಿ ನಾನು ಅಂದ್ಕೊಳ್ತೀನಿ. ಸರಿ, ಇನ್ನು ನಮಗೆ ಮಲ್ಲಿಕಾರ್ಜುನ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಲ್ಲಿಕಾರ್ಜುನ ಸಿದ್ದೇಶ್ವರ ಇವರು ಸಂದೇಶವನ್ನು ಕಳಿಸಿದ್ದಾರೆ ಹರಿಹರದಿಂದ. ಇದು ಕೂಡ ಇಂಗ್ಲೀಷ್ನಲ್ಲಿ ಟೈಪ್ ಆಗಿರೋದ್ರಿಂದ ನನ್ನನ್ನು ದಯವಿಟ್ಟು ಕ್ಷಮಿಸಿ. ಈಗ ಮುಂದಿನ ಹಾಡು ನಿಮಗೋಸ್ಕರ ನಾನು ಕೇಳಿಸ್ತಾ ಇದ್ದೀನಿ, ಇದು ಕೂಡ ನನಗೂ ಇಷ್ಟವಾದಂಥ ಹಾಡು, ನಿಮಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಈ ಹಾಡು ಕೆಂಪೇಗೌಡ ಚಿತ್ರದ ಹಾಡಿದ್ದು, ಥರ ಥರ ಹಿಡಿಸಿದೆ ಅಂತ ಹೇಳಿ ಹಾಡ್ತಾ ಇದ್ದಾರೆ. ಈ ಹಾಡು ಕೇಳಿ ಬನ್ನಿ, ಮತ್ತೆ ಮಾತಾಡೋಣ. ಇಲ್ಲಿ ನೋಡಿ, ಇಂಗ್ಲೀಷಲ್ಲಿ ಟೈಪ್ ಮಾಡಿಬಿಡ್ತಾರಾ, ಓದೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. ಮಲ್ಲಿಕಾರ್ಜುನ ಸಿದ್ದೇಶ್ವರ ಅವರು, ಟ್ರೈ ಮಾಡಲಾ? ಎಲೆಕ್ಟ್ರಿಕಲ್ ಹರಿಹರ, ನಮಸ್ತೆ ಮಂಗಲಾ ಮೇಡಮ್. ನಿದ್ದೆ ಮಾಡಬೇಕು ಅಂದರೆ ಟೆನ್ಷನ್ ಇರಬಾರ್ದು ಅಂತಾರೆ, ಟೆನ್ಷನ್ ಇಲ್ಲದೆ ಜೀವನ ಇಲ್ಲ, ಏನು ಮಾಡೋದು? ಎಂಥ ಪ್ರಶ್ನೆ ಕೇಳಿದ್ರಿ.

ವಾವ್, ಹಾಡು ಕೇಳಿದ್ರಿ, ಸಖತ್ತಾಗಿತ್ತು. ಕೆಂಪೇಗೌಡ ಚಿತ್ರ ಹಾಡಿದ್ದು. ಈ ಹಾಡು ಕೇಳಿದ್ಮೇಲೆ ಇನ್ನೂ ಹಾಡುಗಳಂತೂ ರೆಡಿ ಇದೆ, ಆದರೆ ಸಮಯ ನೋಡಿ ಆಗಲೇ 12:38:38 ಇದೆ. ಆದರೆ ಇರೋ ಸಮಯವನ್ನು ಹೇಗೆ ಬೆಳೆಸ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾವಾಗಲೂ ಜೀವನದಲ್ಲಿ ನಾವು ಏನು ಮಾಡ್ತೀವಿ ಗೊತ್ತಾ, ನಮಗೇನಿಲ್ಲಲ್ಲ ಆ ಕಡೆನೇ ಗಮನ ಜಾಸ್ತಿ ಕೊಡೋದು. ನಮ್ಮ ಹತ್ರ ಏನಿದೆ, ಯಾವುದನ್ನು ಹೇಗೆ ಬೆಳೆಸ್ಕೊಂಡು ಏನು ಮಾಡಬಹುದು ಅನ್ನೋದನ್ನು ಯೋಚನೆ ಮಾಡಲ್ಲ. ಓಕೆ ಓಕೆ, ಇದನ್ನೇ ಹೇಳ್ತಿದ್ರೆ ಮತ್ತೆ ಒಂದು 10 ಸೆಕೆಂಡ್ ವೇಸ್ಟ್ ಆಗುತ್ತೆ ತಾನೇ. ಬೇಡ, ಮಲ್ಲಿಕಾರ್ಜುನ ಅವರೇ ಬಹಳ ಒಳ್ಳೆ ನೀವು ನನಗೆ ಪ್ರಶ್ನೆಯನ್ನು ಕೇಳಿಬಿಟ್ಟಿದ್ರೆ, ಏನು ಮಾಡೋದು ಮೇಡಮ್, ನಿದ್ದೆ ಒಳ್ಳೆ ನಿದ್ದೆ ಬರಬೇಕು ಅಂದರೆ ಟೆನ್ಷನ್ ಇರಬಾರ್ದು, ಆದರೆ ಟೆನ್ಷನ್ ಇಲ್ಲದೆ ಜೀವನನೇ ಇಲ್ವಲ್ಲ ಅಂತ. ಎಸ್, ಬಹಳ ಒಳ್ಳೆ ಪ್ರಶ್ನೆ ಅದು. ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ನೋಡಿ, ಜೀವನ ಅಂದ್ರೇ ಹಾಗೆ ಅಲ್ವೇನ್ರಿ, ಪ್ರತಿ ದಿನ ಒಂದು ರೀತಿಯ ಚಾಲೆಂಜಸ್ಗಳನ್ನ ನಾವು ಎದುರಿಸ್ತಾ ಇರ್ತೀವಿ. ಎಲ್ಲರ ಜೀವನದಲ್ಲಿ ಒಂದು ತಿಳ್ಕೊಳ್ಳಿ, ಅವರು ಏನೇ ಆಗಿರಲಿ, ಅವರು ಕರೋಡ್ಪತಿಗಳಾಗಿರಲಿ, ಅವರು ಬಿಲಿಯನೇರ್ಸ್ ಆಗಿರಲಿ, ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಸಣ್ಣ ಪುಟ್ಟ ಟೆನ್ಷನ್ಗಳಿದ್ದೇ ಇರುತ್ತೆ. ಆದರೆ ಅದೆಲ್ಲವನ್ನು ಕೂಡ ಹೊರತುಪಡಿಸಿ ನಾವು ಒಳ್ಳೆ ನಿದ್ರೆ ಮಾಡಬೇಕು ಅಂತಂದರೆ ಒಂದಿಷ್ಟು ಒಳ್ಳೆ ಅಭ್ಯಾಸಗಳನ್ನ ಇಟ್ಕೋಬೇಕಾಗುತ್ತೆ. ಒಂದೊಳ್ಳೆ ವ್ಯಾಯಾಮ, ಒಂದೊಳ್ಳೆ ಊಟ, ಒಂದೊಳ್ಳೆ ಮಾತುಕತೆಗಳು, ಒಂದಿಷ್ಟು ಒಳ್ಳೆ ಸಂಬಂಧಗಳು, ಇವೆಲ್ಲವೂ ಕೂಡ ಜೀವನದಲ್ಲಿ ಇದ್ವು ಅಂತಂದ್ರೆ ನಿದ್ರೆಗೆ ಕೊರತೆ ಇರೋದಿಲ್ಲ. ನಾವು ಮಾಡುವ ಕೆಲಸಗಳು ಕೂಡ ಅಷ್ಟೇ, ಶುದ್ಧವಾಗಿರಬೇಕು, ಸ್ವಚ್ಛವಾಗಿರಬೇಕು. ಹಾಗೆ ಎಲ್ಲರಿಗೂ ಕೂಡ, ಯಾರಿಗೂ ಕೂಡ ನಮ್ಮಿಂದ ತೊಂದರೆ ಆಗದೆ ಇರೋ ಹಾಗೆ ನಾವು ಬದುಕ್ತಾ ಇದ್ರೆ ನಿಜವಾಗ್ಲೂ ಕೂಡ ಆ ಟೆನ್ಷನ್ನ ನಾವು ಕಡಿಮೆ ಖಂಡಿತ ಮಾಡ್ಕೋಬಹುದು ರೀ. ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿದೆ. ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪ್ರತಿ ದಿನವೂ ಕೂಡ ಏನಾದರೂ ಒಂದು ಹೊಸದಾಗಿ ಬರ್ತಾ ಇರುತ್ತೆ, ಅದನ್ನು ಹೇಗೆ ನಿಭಾಯಿಸಲಿ ಅನ್ನುವಂಥ ಒಂದು ಟೆನ್ಷನ್ ಉಂಟಾಗುತ್ತೆ. ಆದರೆ ಅಂದ್ಕೊಳ್ಬೇಕು, ಸಂಜೆಗೆ ನಾ ಎಲ್ಲವನ್ನು ಕೂಡ ವೈಂಡ್ ಅಪ್ ಮಾಡ್ತಾ ಇದ್ದೀನಿ, ಇನ್ನು ರಾತ್ರಿ ಆ ವಿಚಾರ ಬಗ್ಗೆ ನಾ ಯೋಚನೆ ಮಾಡಲ್ಲ, ಮತ್ತೆ ನಾಳೆ ಬೆಳಗಾದಾಗ ನಾನಿದ್ದಾಗ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅನ್ನುವಂಥದ್ದನ್ನು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಆ ಟೆನ್ಷನ್ ಕೂಡ ಕಡಿಮೆ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸಂದೇಶಗಳು ಸಾಕಷ್ಟು ಬಂದಿದ್ದೇವೆ. ನವಿಲುಗರಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಹಾಡುಗಳು ಕೂಡ ಅಮೋಘವಾಗಿವೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ. ನಿರೂಪಣೆ ಕೂಡ ತುಂಬ ಚೆನ್ನಾಗಿದೆ ಅಂತ ಯಾವಾಗಲೂ ಹೇಳ್ತೀರಾ. ಕುಷ್ಟಗಿ ತಾಲೂಕಿನಿಂದ ಚಂದ್ರಶೇಖರ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ತುಂಬ ಧನ್ಯವಾದಗಳು. ಇಲ್ಲಿ ಸಂದೇಶವನ್ನು ಕಳಿಸಿರೋರು ಯಾರು, ಹಾಂ, ನವಿಲುಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಹಾಡುಗಳು ಚೆನ್ನಾಗಿದ್ದಾವೆ ಅಂತ ಕಿಶನ್ ರೋಷನ್ ಶೋಭರಾಣಿ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಅವ್ರ ಬಗ್ಗೆ ನಾನು ಹೇಳ್ತಾ ಹೇಳ್ತಿದ್ದೆ, ಅವರು ದೊಡ್ಡ ಸಂದೇಶವನ್ನು ಕಳಿಸಿರ್ತಾರಂತೆ. ಒಂದೊಳ್ಳೆ ನಿದ್ದೆ ಅಂದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅಗತ್ಯವಾಗಿರುವ ಪ್ರಮುಖ ಪ್ರಕ್ರಿಯೆ. ವಯಸ್ಕರಿಗೆ ದಿನಕ್ಕೆ 7-8 ಗಂಟೆ ನಿದ್ದೆ ಇರಬೇಕು. ಇದು ದೇಹಕ್ಕೆ ವಿಶ್ರಾಂತಿ ನೀಡಿ ಮೆದುಳಿನ ಕಾರ್ಯಕ್ಷಮತೆಯನ್ನು ಕಾಪಾಡುತ್ತದೆ. ನಿದ್ದೆಯ ಪ್ರಯೋಜನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡೋದಿರಬಹುದು, ಏಕಾಗ್ರತೆಯನ್ನು ಹೆಚ್ಚು ಮಾಡೋದು, ಒತ್ತಡ ಕಡಿಮೆ ಮಾಡೋದು, ಇವೆಲ್ಲವೂ ಕೂಡ ನಮಗೆ ನಿದ್ದೆಯಿಂದ ಮಾತ್ರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೊಬೈಲ್ ಸ್ಕ್ರೀನ್ ಕಡಿಮೆ ಬಳಸಿ, ಅದರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ. ಮತ್ತೆ ಯಾರು ಕಳಿಸಿರೋದು ಈ ಸಂದೇಶವನ್ನು ನೋಡೋಣ. ನಿರೂಪಣೆ ಬಗ್ಗೆ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು. ನಿರೂಪಣೆ ಬಗ್ಗೆ ಅಷ್ಟೇ ಅಲ್ಲ, ನೀವು ಕಾರ್ಯಕ್ರಮದ ಬಗ್ಗೆ, ಹಾಗೆ ನೀವು ನಿದ್ರೆ ಬಗ್ಗೆ ನಿಮಗೇನು ಅನಿಸ್ತು ಅನ್ನೋದನ್ನು ಕೂಡ ನಮಗೆ ಹೇಳಬೇಕು. ಇಲ್ಲಿ ಏನು ಹೇಳ್ತಾರೆ, ಮನುಷ್ಯನ ದೇಹಕ್ಕೆ ಅತ್ಯಂತ ಮುಖ್ಯವಾದದ್ದು ನಿದ್ದೆ. ಇದು ಆರೋಗ್ಯಕ್ಕೆ ತುಂಬ ಅನುಕೂಲಕರ. ನಿದ್ದೆ ಇಲ್ಲದೆ ಹೋದರೆ ಮನುಷ್ಯ ಅನಾರೋಗ್ಯಕ್ಕೆ ದಾರಿ ಮಾಡಿಕೊಟ್ಟಂತೆ ಆಗುವುದು ಅಂತ ಹೇಳಿ ನಮಗೆ ದೀಕ್ಷಿತ್, ಕೃಪಾ, ಸೋನು, ಭವ್ಯ ಇವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ಚಳ್ಳಕೆರೆ ತಾಲೂಕು ಕೊರ್ಲಕುಂಟೆಯಿಂದ. ತುಂಬ ಥ್ಯಾಂಕ್ಸ್. ಶಾಂತಾಚಾರ್ ಬಡಗೇರವರು ಸಂದೇಶವನ್ನು ಕಳಿಸಿದ್ದಾರೆ, ಅವರು ಕೂಡ ನಿದ್ರೆಯ ಮಹತ್ವದ ಬಗ್ಗೆ ನಮಗೆ ಹೇಳಿದ್ದಾರೆ, ಒಳ್ಳೆ ನಿದ್ದೆಯನ್ನು ಮಾಡಬೇಕು ಅಂತ. ಹಾಗೆ ಕರ್ಮದ ಬಗ್ಗೆ ಕೂಡ ಅವರು ಮಾತಾಡಿದರು. ಅವ್ರಿಗೆ ಏನು ಸಬ್ಜೆಕ್ಟ್ ಬಗ್ಗೆ ಹೇಳ್ರಪ್ಪ ನೀವು, ಅವರು ಸಖತ್ತಾಗಿ ಮಾತಾಡ್ತಾರೆ, ಅದ್ರ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಸ್, ನಮಸ್ತೆ ಮಂಗಳಾ ಮೇಡಮ್, ಶುಭ ಮಧ್ಯಾಹ್ನ, ಹೇಗಿದ್ದೀರಾ? ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಮೇಡಮ್. ನಿಮ್ಮ ಥರ ಮಾತಾಡೋರು ಕಡಿಮೆ ಅಂತ ಏನಿಲ್ಲ, ಸಾಕಷ್ಟು ಜನ ನನ್ನ ಥರ ಮಾತಾಡೋರು ಇರ್ತಾರೆ, ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಕೂತ್ಬಿಟ್ಟಿರ್ತಾರೆ. ಅದಕ್ಕೆ ನೋಡಿ, ನನಗೆ ನೀವು ಅಂದರೆ ತುಂಬ ಇಷ್ಟ, ಐ ಲವ್ ಯು ಮಂಗಳಾ ಮೇಡಮ್ ಅಂತ ಹೇಳ್ತಿದ್ದಾರೆ, ಬೇರೆ ಯಾರೂ ಅಲ್ಲ, ಇದು ಸುಧಾ ಬೂದಿಹಾಳ್ ಅವರು. ತುಂಬ ಥ್ಯಾಂಕ್ಸ್ ಸುಧಾ ಅವರೇ, ನೀವೆಲ್ಲರೂ ಹೀಗೆ ಪ್ರೀತಿಯಿಂದ ಇರೋದ್ರಿಂದಾನೇ ನಮಗೂ ಬರೋಕ್ಕೆ ಇಷ್ಟ ಆಗೋದು. ಕಾರ್ಯಕ್ರಮ ಹಾಡುಗಳು ಹಾಗೆ ಸಬ್ಜೆಕ್ಟು ಎಲ್ಲನೂ ಇಟ್ಕೊಂಡು ನಿಮ್ಮ ಜೊತೆ ಮಾತಾಡ್ಬೋದು. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಎಲ್ಲ ಹಾಡುಗಳು ಕೂಡ ನಮಗೆ ಇಷ್ಟವಾದವು ಅಂತ ಹೇಳಿ ನಮಗೆ ಚಂದ್ರಶೇಖರ್ ಅವರು ಕುಷ್ಟಗಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿರೂಪಣೆ ಬಗ್ಗೆ ಹೇಳ್ತೀರಾ ಮತ್ತೆ ಮತ್ತೆ ಮತ್ತೆ, ಥ್ಯಾಂಕ್ ಯು ತುಂಬ.

ಧನ್ಯವಾದಗಳು. ಲಕ್ಷ್ಮೀ ಚಂದ್ರಶೇಖರ್, ಹೋವಳೇಶ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾತ್ರಿ ಮೊಬೈಲ್ ಕಮ್ಮಿ ಮಾಡಿ ಯೂಸ್ ಮಾಡಿ, ಹಾಯಾಗಿ 8 ತಾಸು ನಿದ್ದೆ ಮಾಡಿ, ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತುಂಬ ಒಳ್ಳೆಯ ಸಂದೇಶ, ಥ್ಯಾಂಕ್ ಯು. ಮತ್ತೆ ಯಪ್ಪ, ಸಂದೇಶ ನೆಷ್ಟು ಕಳಿಸಿದ್ರೆ ತುಂಬ ಖುಷಿಯಾಗುತ್ತೆ ನನಗೆ. ಶುಭೋದಯ ಮೇಡಮ್, ನಿದ್ದೆ ನಮಗೆ ತುಂಬ ಅವಶ್ಯಕತೆ ಇದೆ. ನಿದ್ದೆ ಇದ್ರೇ ಮನುಷ್ಯ ತುಂಬ ಆಕ್ಟಿವ್ ಆಗಿ ಇರ್ತಾನೆ, ಇಲ್ಲಾಂದರೆ ಆಕ್ಟಿವ್ ಆಗಿ ಇರೋಕೆ ಆಗಲ್ಲ. ಅದಕ್ಕೆ ನಮಗೆ ನಿದ್ದೆ ತುಂಬ ತುಂಬ ತುಂಬ ಮುಖ್ಯ, ಅವಶ್ಯಕ ಅಂಥೇಳಿ ಮಿಥುನ್ ಕತ್ತಿಯವರು ಬೆಲ್ಲದ ಬಾಗೇವಾಡಿಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಮಿಥುನ್ ಅವರೇ. ಮತ್ತೆ ಯಾರು ಕಳಿಸಿದ್ದಾರೆ, ಮೇಡಮ್ ನಮಸ್ಕಾರ. ಸಾಕಷ್ಟು ನಿದ್ರೆ ಆಗದಿದ್ದರೆ ಆಯಾಸ, ಕಿರಿಕಿರಿ, ಏಕಾಗ್ರತೆಯ ಕೊರತೆ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಕುಗ್ಗುವ ಸಾಧ್ಯತೆ ಇದೆ ಮೇಡಮ್. ಅದರಿಂದಾಗಿ ನಿದ್ರೆ ತುಂಬ ಚೆನ್ನಾಗಿ ಮಾಡಬೇಕು, ಒಳ್ಳೆಯ ನಿದ್ರೆ ಅವಶ್ಯಕ. ಪ್ರಕಾಶ್, ಇವರು ನಮಗೆ ಗುಳೇದುಗುಡ್ಡ ಅಂತ ಅನ್ಕೋತೀನಿ ನಾನು, ಗುಡೇದುಗುಡ್ಡ ಅಂತ ಬರೆದಿದ್ದಾರೆ. ಗುಳೇದುಗುಡ್ಡ ಗುಡೇದುಗುಡ್ಡನೇ ಇದು, ಆರ್ ನಗರ ಬೆಂಗಳೂರು, ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಹಾ, ಹಾಡುಗಳು ಸಖತ್ತಾಗಿದ್ವು ಮೇಡಮ್, ನಿದ್ದೆ ಎಲ್ಲ ಓಡೋಯ್ತು ಅಂತ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಬಸವರಾಜ್ ಕೊಳಕೆಯವರು ಗೋಕಾಕದಿಂದ. ಮತ್ತೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ನಿದ್ದೆ ಕೆಟ್ಟರೆ ಬುದ್ಧಿ ಸಹ ಕೆಡುತ್ತೆ ಅಂತ. ನಿಜ ಅಲ್ವಾ? ಯಾಕಂದರೆ ಲೋಹಿತವರು ಈ ಸಂದೇಶವನ್ನು ಕಳಿಸಿರೋದು. ಅವರ ಅಜ್ಜಿ ಹೇಳ್ತಿದ್ರಂತೆ, ನಿದ್ದೆ ಕೆಟ್ಟರೆ ಬುದ್ಧಿ ಸಹ ಕೆಡುತ್ತೆ ಅಂತ. ಯಾಕೆ ಅಂತಂದರೆ ನಮ್ಮ ಮನಸ್ಸು, ನಮ್ಮ ಬುದ್ಧಿ ಕೆಲಸನೇ ಮಾಡೋದಿಲ್ಲ. ಯಾಕಂದರೆ ನಿದ್ರೆ ಇರೋದು ಅದು ಎಷ್ಟು ನಮಗೆ ಒಂದು ರೀತಿಯ ಕಿರಿಕಿರಿಯನ್ನು ಉಂಟು ಮಾಡ್ತದೆ, ನಮ್ಮ ಶಾಂತಿಯನ್ನೇ ಕಿತ್ಕೊಂಡ್ಬಿಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಅದು ನಿಜ, ನಿದ್ದೆ ಇಲ್ಲ ಅಂದರೆ, ನಿದ್ದೆ ಕೆಟ್ಟು ಅಂದರೆ ನಮ್ಮ ಬುದ್ಧಿನೂ ಕೂಡ ಕೆಡುತ್ತೆ. ಲೋಹಿತವರು ನಮಗೆ ಇದು ಆರೋಗ್ಯ ಬಡಾವಣೆಯಿಂದ ಬೆಂಗಳೂರು, ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯಪ್ಪ, ಸಾಕಷ್ಟು ಇದೆ ಸಂದೇಶಗಳು. ನಿದ್ದೆ ಸುಲಭವಾಗಿ ಬರಬೇಕು ಅಂದರೆ ಮುಖ್ಯವಾಗಿ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಕಡಿಮೆ ಇರಬೇಕು. ಕಷ್ಟ ಇದು, ಆದರೆ ಕಷ್ಟ ಸಾಧ್ಯ ಮಾಡ್ಕೋಬೇಕು. ನವೋದಯ ನಾಗರಾಜ್ ಅವರು ತುಂಬ ಒಳ್ಳೆಯ ವಿಷಯ ಹೇಳಿದ್ರಿ ನೀವು ಅಲ್ವಾ? ಮನಸ್ಸಿನಲ್ಲಿ ಒಳ್ಳೆ ವಿಚಾರಗಳಿದ್ವು ಅಂತಂದರೆ ನಿಜವಾಗ್ಲೂ ಕೂಡ ಒಳ್ಳೆ ನಿದ್ದೆ ಮಾಡ್ಬೋದು. ಮುಧೋಳ ತಾಲೂಕಿನ ಅಕ್ಕಿ ಮರಡಿ ವಿಠಲ ಕಂಬಾರ ಇವರು, ನಮಸ್ಕಾರ ಮೇಡಮ್ ಅಂತ ಹೇಳಿ ಸಂದೇಶವನ್ನು, ಫೋನ್ ನೋಡಿದ ತಕ್ಷಣ ನಿದ್ರೆ ಬರುತ್ತಂತ ಅವ್ರಿಗೆ, ಭಾಳ ಒಳ್ಳೆ ಕೆಲಸ ಅದು. ಯಾರು ಫೋನ್ ಇದ್ರೆ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ, ಫೋನ್ ನೋಡಿದ ತಕ್ಷಣ ನಿಮ್ಗೆ ನಿದ್ದೆ ಬರ್ತಿತ್ತು ಅಂತಂದರೆ ಇಟ್ಸ್ ಅ ವೆರಿ ವೆರಿ ಗುಡ್ ಸೈನ್. ಯು ಮಸ್ಟ್ ಕೀಪ್ ಇಟ್ ಅಪ್. ಯಾವಾಗ ನಿದ್ದೆ ಬೇಕನ್ಸುತ್ತೆ ಮೊಬೈಲ್ ಕೈಲಿ ಹಿಡ್ಕೊಂಬಿಡಿ ಅಷ್ಟೇ. ಹಾಡು ಆಟ ಆಡು ಪ್ರೋಗ್ರಾಮ್ ಅದ್ರ ಬಗ್ಗೆ ಬರ್ದಿದ್ದಾರಾ? ಓಕೆ, ಇರಲಿ, ಅದು ಇನ್ನೂ ಈಗಲೇ ಇಷ್ಟು ಬೇಗ ಹೋಗ್ಬಿಟ್ರೆ ಅಲ್ಲಿಗೆ. ನೀವು ನೆಮ್ಮದಿಯಾಗಿ ನಿದ್ರಿಸಿದರೆ ನಾವೇ ಭಾಗ್ಯವಂತರು. ಅನುಷಾ, ಹಾಂ, ನೆಮ್ಮದಿಯಾಗಿ ನಿದ್ದೆ ಮೇಡಮ್ ಅನುಷಾ, ಓಕೆನಾ? ನಮಸ್ತೆ ಮೇಡಮ್, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಧನ್ಯವಾದಗಳು. ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು. ಹಾಯ್ ಮೇಡಮ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲ ನನಗೆ ಸಂತೆಯಲ್ಲಿ ನಿದ್ದೆ ಮಾಡು ಗೆಳೆಯ ಅಂತ ಗೇಲಿ ಮಾಡ್ತಾರೆ. ಮೇಡಮ್, ಜಾಸ್ತಿ ನಿದ್ದೆ ಮಾಡ್ತಾ ಇದ್ದೀನಿ ನಾನು, ಶ್ರೀಕಾಂತ್ ಪೂಜಾರ್ ಮುಂಡರಿಗೆ. ವಾವ್, ನೋಡಿ ಫ್ರೆಂಡ್ಸ್ ಕೂಡ ಹೊಟ್ಟೆ ಕಿಚ್ಚು ತುಂಬ ಒಳ್ಳೆ, ತುಂಬ ಚೆನ್ನಾಗಿ ನಿದ್ದೆ ಮಾಡೋರಿಗೆ, ತುಂಬ ಜಾಸ್ತಿ ನಿದ್ದೆ ಮಾಡೋರ ಬಗ್ಗೆ ಹಾಗೆ ಹೇಳ್ತಿರ್ತಾರೆ. ಸಂತೆಯಲ್ಲೂ ಕೂಡ ಕೆಲವರು ನಿದ್ದೆ ಮಾಡೋರು ಇದ್ದಾರೆ. ಅವರಂಥ ಏನಂತಾರೆ ಸುಖ ಪುರುಷರು ಯಾರಿದ್ದಾರೆ ಜಗತ್ತಲ್ಲಿ? ಹಲೋ ಮ್ಯಾಮ್, ನಾನು ವಾಣಿಶ್ರೀ ಇಲ್ಕಲ್ಲಿಂದ 23 ವರ್ಷದಿಂದ ನನ್ನ ದಿನಶರು ಆಗೋದು ಬೆಳಗ್ಗೆ 4:45 ಅಂತೆ. ವಾವ್ ವಾವ್, ಸೂಪರ್. ಇವರು 23 ವರ್ಷಗಳಿಂದ ಹೇಳದೆ ಬೆಳಗ್ಗೆ 4:45 ಅಂತೆ. ಸಚ್ ಎ ಸೂಪರ್ ಪರ್ಸನ್ ಯು ಆರ್. ಒಳ್ಳೆ ನಿದ್ದೆ ಮಾಡ್ತೀರಾ ಅನಿಸುತ್ತೆ, ಅದಕ್ಕೆ ಸಾಧ್ಯ ಆಗೋದು. ಮೊಹಮ್ಮದ್ ನಾಗರಾಳ್ ಅವರು ನಮಗೆ ಸಂದೇಶವನ್ನು ಕಳಿಸ್ತಾರೆ ರಾಯಚೂರಿಂದ. ನಿದ್ದೆ ಬಗ್ಗೆ ಮಾತುಗಳನ್ನ ಕೇಳುತ್ತಾ ನಿದ್ದೆ ಬರ್ತಾ ಇದೆ ಮೇಡಮ್, ಸಾಂಗ್ ಕೇಳೋಕ್ಕೆ ಅಂತ ಎಚ್ಚರ ಇದ್ದೀನಿ ಅಂತ. ಹಾಂ, ಹಾಡು ಕೇಳೋಕ್ಕಾದ್ರೂ ಎಚ್ಚರ ಇರಬೇಕು ಮೊಹಮ್ಮದ್ ಅವರೇ, ಇಲ್ಲಾಂದರೆ ನಿದ್ರೆಗೆ ಹೋಗ್ಬಿಟ್ರೆ ಹೇಗೆ? ಇನ್ನೂ ಸಂದೇಶಗಳು ಬರ್ತಾ ಇದೆ, ಯಾವುದು ಅಂತ ಓದಲಿ, ಸಮಯ ಹೋಗ್ತಾನೇ ಇದೆ. ನಿಮ್ಮೆಲ್ಲ ಸಂದೇಶಗಳಿಗೆ ಧನ್ಯವಾದಗಳನ್ನು ಮಾತ್ರ ಹೇಳಬಹುದು. ಸಂದೇಶವನ್ನು ಕಳಿಸಿರೋರು ಯಾರು ಅಂತ ಹೇಳಿಬಿಡ್ತೀನಿ ಅಷ್ಟೇ. ಯಾರಿದು ನಮಗೆ ವಾಣಿಶ್ರೀಯವರು ಸಂದೇಶವನ್ನು ಕಳಿಸಿದ್ರು ಅಂತ ಹೇಳಿದ್ನಾ, ಅದಾದಮೇಲೆ ನಮಗೆ ಲಕ್ಷ್ಮಣ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಆಮೇಲೆ ಮತ್ತೆ ಯಾರು ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಶ್ರೀನಾಥ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಸಾಕಷ್ಟು ಜನ ಇವತ್ತು ಸಂದೇಶವನ್ನು ಕಳಿಸಿದ್ರಿ. ಎಲ್ರಿಗೂ ಕೂಡ ನಿದ್ರೆ ಅನ್ನೋದು ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್. ಈಗ ನಿಮಗಾಗಿ ಈ ಹಾಡನ್ನು ಕೇಳಿಸ್ತಾ ನಾನು ಹೊರಡೋ ಸಮಯ ಆಗ್ತಾ ಇದೆ. ನನಗೆ ತುಂಬ ಇಷ್ಟವಾದಂತಹ ಹಾಡಿದು, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ. ಈ ಹಾಡನ್ನು ಕೇಳಿ ಮತ್ತೆ ಮುಂದಿನ ವಾರ ನಿಮ್ಮನ್ನು ನಾನು ಮೀಟ್ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಜಾನು, ನಿಮಗೆಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಇವತ್ತು ನೀವೆಲ್ಲರೂ ಕೂಡ ಒಳ್ಳೆ ನಿದ್ರೆ ಬಗ್ಗೆ ಮಾತಾಡ್ತಾ ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಸಂದೇಶಗಳನ್ನು ಕಳಿಸಿದ್ರಿ. ನಿಮ್ಮ ಪ್ರೀತಿಗೆ, ಅದರ ರೀತಿಗೆ ಕಣ್ಣ ಹನಿಗಳ ಕಾಣಿಕೆ ಅಲ್ಲ, ನನ್ನ ಪ್ರೀತಿಯೇ ಕಾಣಿಕೆ. ಹೀಗೆ ಮಿಸ್ ಮಾಡ್ತಾ ಇರಿ, ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ತೀನಿ, ಖಂಡಿತ ಮಿಸ್ ಮಾಡ್ತೀನಿ ರೀ. ಮುಂದಿನ ಶುಕ್ರವಾರ ಮತ್ತೆ ಇದೇ ಸಮಯಕ್ಕೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನವಿಲುಗರಿಯಲ್ಲಿ ಮಂಗಳಾಗಿ ಅನುಮತಿ ಕೊಡಿ. ಮತ್ತೆ ಸಿಗೋಣ, ನಗ್ತಾ ಇರಿ, ನಗಿಸ್ತಾ ಇರಿ, ಸಂತೋಷವಾಗಿರಿ, ಎಲ್ಲರನ್ನ ಸಂತೋಷವಾಗಿ ನೋಡ್ಕೊಳ್ಳಿ. ನಮಸ್ಕಾರ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ, ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯೋ.
2: ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು.
1: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ, ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ.
3: ಅಮ್ಮ ಬೇಕೇ ಬೇಕು ನಂಗೆ ಚಂದ್ರ ಆಡೋಕೆ, ಅಮ್ಮ ಬೇಕೇ ಬೇಕು ನಂಗೆ ಚಂದ್ರ ಆಡೋಕೆ.
1: ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು.

0: ನಮಸ್ತೆ ನಮಸ್ತೆ.
1: ಹಲೋ
0: ನಮಸ್ತೆ, ಮಾತಾಡಿ. ಯಾರು ಮಾತಾಡೋದು?
1: ನಮಸ್ತೆ ಮೇಡಮ್.
0: ನಮಸ್ತೆ ಹೇಳಿ, ಯಾರು ಮಾತಾಡೋದು?
1: ನನ್ನ ಹೆಸರು ಸರಸ್ವತಿ ಅಂತ.
0: ಸರಸ್ವತಿ ಅವರು ಎಲ್ಲಿಂದ?
1: ನಾವು ಬ್ಯಾಂಗ್ಳೂರಲ್ಲೇ ಇರೋದು. ಅದ್ರ ನಮ್ದು ನೇಟಿವ್ ಹಾಸನ್, ಹಾಸನ್ ಡಿಸ್ಟ್ರಿಕ್ಟ್ ಮೇಡಮ್ದು.
0: ಹಾಸನ್ನಲ್ಲಿ ಯಾವುದು?
1: ಅರಸೀಕೆರೆ.
0: ಅರಸೀಕೆರೆ, ಅರಸೀಕೆರೆಯವರ ಮಗಳು ನೀವು.
1: ಹೌದು
0: ಸರಸ್ವತಿ. ಇವತ್ತು ನಮಗೆ ಅಂದರೆ ನಮ್ಮ ಕೇಳುಗರಿಗೆ ಒಂದು ನಿಮ್ಮ ಊರಿಂದ ತಿಳಿಸ್ಕೊಡ್ತೀರಾ? ಊರಿಂದ ಕೈರುಚಿ.
1: ನಮ್ಮೂರು ನಮ್ದು ಅರಸೀಕೆರೆ ಅಂದ್ರೆ ಸಿದ್ರು ಜಾಸ್ತಿ. ನಮ್ ಅರಸೀಕೆರೆ ತುಂಬಾ ಸಿದ್ರು, ಪೂರ್ತಿ ಇರೋದು ಸಿದ್ರು ಮೇಡಮ್, ಸುತ್ತ ಇರೋದು ಸಿದ್ರು. ಜೇನುಕೋ ಸಿದ್ದೇಶ್ವರ ಬೆಟ್ಟ ಇದೆಯಲ್ಲ, ತುಂಬಾ ಫೇಮಸ್ ಅದು.
0: ಹೌದು.
1: ಹುಣ್ಣಿಮೆಗೂ ತುಂಬಾ ಚೆನ್ನಾಗಿ ನಡೆಯುತ್ತೆ ಹುಣ್ಣಿಮೆ. ಇಡೀ ಯಾವಾಗ್ಲೂ ಊಟ ವ್ಯವಸ್ಥೆ ಎಲ್ಲ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾ ಕಡೆಯಿಂದಾನು ಬಂದು ಹೋಗ್ತಾರೆ. ತುಂಬಾ ಪವರ್ಫುಲ್ ದೇವರು ಜನಕ ಸಿದ್ದೇಶ್ವರ ಅಂತ.
0: ಇವತ್ತು ನಮ್ಗೆ ಯಾವ ಒಂದು ರುಚಿಯನ್ನ ತಿಳಿಸ್ಕೊಡ್ತೀರಾ?
1: ನಾವು ತುಂಬಾ ಸಿಂಪಲ್ ಆಗಿರೋದು ಮೇಡಮ್, ಹುರುಳಿ ಕಾಳಿನ ಜಿನಕ ಅಂತ ಮಾಡ್ತೀವಿ. ತುಂಬಾ ಟೇಸ್ಟಿ ಆಗಿರುತ್ತೆ.
0: ಹೇಳಿ.
1: ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಬೇಗ ಮಾಡ್ಕೋಬಹುದು. ಬ್ಯಾಚುಲರ್ಸ್ ಗಳಿಗೆಲ್ಲ ತುಂಬಾ ಉಪಯೋಗ ಆಗುತ್ತೆ.
0: ಓಹೋ,
1: ಅದನ್ನ ಹೇಳ್ಕೊಡ್ಲಿ
0: ಹೇಳಿ.
1: ಅಂದ್ರೆ ಹುರುಳಿಕಾಳು ಹುರಿದ್ಬಿಟ್ಟು ಪೌಡರ್ ತರ ಮಾಡ್ಕೊಂಡಿರ್ತೀವಿ ಮ್ಯಾಮ್. ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಆಮೇಲೆ ಒಂದ್ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೋಬೇಕು.
0: ಹುರುಳಿಕಾಳನ್ನ ಫಸ್ಟ್ ಪುಡಿ ಮಾಡ್ಕೋಬೇಕು.
1: ಹಾ ಹೌದು.
0: ಆಮೇಲೆ
1: ಜಜ್ಜಿ, ಈ ಸಾಸಿವೆ ಮತ್ತೆ ಜೀರಿಗೆ, ಒಂದೆರಡು ಹಸಿರು ಮೆಣಸಿನ್ಕಾಯಿ. ಹಸಿರು ಮೆಣಸಿನ್ಕಾಯಿ ಅಸಿಡಿಟಿ ಇರೋರಿಗೆ ಬೇಡ ಅಂದ್ರೆ ಕರದ ಪುಡಿನು ಉಪಯೋಗಿಸ್ಕೋಬಹುದು. ಒಂಚೂರು ಹುಳಿ, ಹುಣ್ಸೆ ಹುಳಿ, ಹುಣ್ಸೆ ಹಣ್ಣಿನ ರಸ ಒಂಚೂರು. ಒಗ್ಗರಣೆಗೆ ಹಾಕ್ಬಿಟ್ಟು
0: ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಬೇಕು.
1: ಹಲೋ,
0: ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಬೇಕು?
1: ಹೌದು ಮ್ಯಾಮ್, ಒಗ್ಗರಣೆಗೆ ಹಾಕ್ಬೇಕು. ಒಗ್ಗರಣೆ ಹಾಕಿ ನಾವು ಹುಳಿಕಾಳಿನ ಪೌಡರ್ ಮಾಡ್ಕೊಂಡಿರ್ತೀವಲ್ವಾ, ಅದನ್ನ ಸ್ವಲ್ಪ ಕಲ್ಸಿ ಇಟ್ಕೋಬೇಕು. ಕಲ್ಸಿ ಇಟ್ಕೊಂಡು ಆಮೇಲೆ ಅದನ್ನ ಒಗ್ಗರಣೆ ಹಾಕಿದ್ಮೇಲೆ ಟೊಮೆಟೊ ಒಂದ್ ಸ್ವಲ್ಪ ಹಾಕಿ, ತುಂಬಾ ಸ್ನಾಕ್ಸ್ ಫುಲ್ ಸ್ನಾಕ್ಸ್ ಹಾಕೋಬರಿಗೂ ನೀಟಾಗಿ ಇದ್ ಮಾಡ್ಬಿಟ್ಟು ಆಮೇಲೆ ನಾವು ಪೌಡರ್ ಕಲ್ಸಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಅದ್ರೊಳಗಡೆ ಹಾಕಿ ಒಂದ್ 5 ನಿಮಿಷ ಕುದಿಸ್ಬೇಕು. ಆಮೇಲೆ ಹುಳಿ, ಸ್ವಲ್ಪ ಹುಳಿ, ಹುಣ್ಸೆ ಹುಳಿನ ರಸ ಸ್ವಲ್ಪ ಹಾಕ್ಬೇಕು. ಅದ್ ಹಾಕಿ ಮುದ್ದೆ ಮೇಲೆ ತೆಳ್ಳಗ್ ಮಾಡ್ಕೋಬಹುದು. ರಾಗಿ ರೊಟ್ಟಿ ಮೇಲೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ.
0: ಉಪ್ಪು ಮರ್ತ್ರಲ್ಲ.
1: ಹಾ ಮೇಡಮ್, ಉಪ್ಪು ಹಾಕ್ಬೇಕು
0: ಖಂಡಿತ.
1: ನಮಗ್ ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪು ಹಾಕೋಬೇಕು.
0: ಸೊ ಇದು ಹುರುಳಿಕಾಳಿನ ಜಿಣಕ.
1: ಜಿನ್ಕ ತುಂಬಾ ಚೆನ್ನಾಗಿರುತ್ತೆ ಮೇಡಮ್, ಬೇಗ ಅಂದ್ರೆ ತುಂಬಾ ಹಸಿವಾಗ್ತಿದೆ. 2-5 ನಿಮಿಷದಲ್ಲಿ ಮಾಡ್ಕೋಬೇಕು ಅಂದ್ರೆ ಬೇಗ ಮಾಡ್ಕೋದು. ಬಿಸಿ ಬಿಸಿ ಮುದ್ದೆಗೆ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ.
0: ಈ ಹುರುಳಿಕಾಳನ್ನ ಪುಡಿ ಮಾಡ್ಕೋಬೇಕು ಅಂತ ಹೇಳಿದ್ರಲ್ಲ, ಏನಾದ್ರು ಸ್ವಲ್ಪ ಬಾಡಿಸ್ಕೋಬೇಕಾ ಅಂದ್ರೆ ಹುರ್ಕೋಬೇಕಾ ಏನಾದ್ರು, ಅಥವಾ ಹಾಗೆ ಪುಡಿ ಮಾಡ್ಕೊಳ್ಬಹುದಾ?
1: ಅಲ್ಲ, ಅದು ಇದು ಮಿಷಿನ್ ಅಲ್ಲಿ ರುಬ್ಬಿಸ್ಕೋ, ಪೌಡರ್ ತರ ಮಾಡ್,
0: ಪೌಡರ್ ತರ. ಪೌಡರ್ ಅಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋರ್ಗೆ
1: ಅಂದ್ರೆ
0: ಏನ್ ಕಾಳುಗಳನ್ನ ಹುರಿದು ಪುಡಿ
1: ಮಾಡಿದ್ರೆ ಮಾಡ್ಕೋಬೇಕು.
0: ಹಾ, ಚೆನ್ನಾಗಾಗತ್ತೆ ಅಂತ.
1: ಹುರಿದು ಮಾಡ್ಕೊಂಡ್ರೆ ಬೇಗ ಪೌಡರ್ ಆಗುತ್ತೆ.
0: ಹಾ, ನಿಮ್ಗೆ ಅಡಿಗೆ ಮಾಡೋದು
1: ಬರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಮೇಲಂತೂ ಸಖತ್ ಆಗಿರುತ್ತೆ. ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ರಾಗಿ ರೊಟ್ಟಿ ಮೇಲೆ ತುಪ್ಪ ಹಾಕೊಂಡ್ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ ಗಳಿಗೆ ತುಂಬಾ ಉಪಯೋಗ, ಬೇಗ ಮಾಡ್ಕೊಳ್ಳೋರಿಗೆ.
0: ಓ, ಥ್ಯಾಂಕ್ ಯು, ಒಂದು ಒಳ್ಳೆ ರೆಸಿಪಿ ತಿಳಿಸಿದ್ರಿ ನೀವು ಇವತ್ತು ಸರಸ್ವತಿ ಅವರು. ಅಡಿಗೆ ಮಾಡೋದೆಲ್ಲ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅನ್ಸುತ್ತೆ. ಟ್ರೈ ಮಾಡ್ತಿರ್ತೀರಾ ಹೊಸ ತರದ್ದು?
1: ಹೌದು ಮೇಡಮ್, ಮಾಡ್ತೀವಿ.
0: ಹೊಸ ತರದ್ದೆಲ್ಲ ಏನಾದ್ರು ಟ್ರೈ ಮಾಡ್ತಿರ್ತೀರಾ?
1: ಹಾ, ಮಾಡ್ತಾ ಇರ್ತೀವಿ ಮನೇಲಿ.
0: ನಮ್ಮ FM ರೇನ್ಬೋನ ಕೇಳ್ತಿರ್ತೀರಾ ಸರಸ್ವತಿ?
1: ಹಾ ಮೇಡಮ್, ಕೇಳ್ತಾ ಇರ್ತೀವಿ.
0: ಕೇಳ್ತಿರ್ತೀರಾ, ಹೇಗನ್ಸುತ್ತೆ ಕಾರ್ಯಕ್ರಮಗಳು?
1: ತುಂಬಾ ಚೆನ್ನಾಗಿ ಬರುತ್ತೆ.
0: ಹಾ, ನಮಗಾಗಿ ಇವತ್ತು ಕರೆಯಲ್ಲಿ ಕೈರುಚಿಯಲ್ಲಿ ನಿಮ್ಮ ಒಂದು ಹುರುಳಿಕಾಯಿ ಜಿಣಕನ ತಿಳಿಸಿದ್ರಿ, ತುಂಬಾನೇ ಧನ್ಯವಾದಗಳು ಸರಸ್ವತಿ.
1: ತುಂಬಾ ಧನ್ಯವಾದ ಮೇಡಮ್, ನಮಗ್ ಕಾಲ್ ಮಾಡಿದ್ದಕ್ಕೆ ತುಂಬಾ ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದ.
0: ಧನ್ಯವಾದ. ಥ್ಯಾಂಕ್ ಯು.
2: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ, ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯೋ.

0: ಒಳ್ಳೆಯ ಪಾಠವ ಕಲಿ ಮಗು.
1: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ.
2: ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ, ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ.
1: ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು.

0: ಮಾತೃಭಾಷೆ ಅಂತರಂಗದ ಭಾಷೆ, ನಮ್ಮ ತಾಯ್ನುಡಿ. ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
1: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
0: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರಾಷ್ಟ್ರೀಯ ಕೈಮಗ್ಗ ದಿನ, 22 ಮಂದಿ ನೇಕಾರರಿಗೆ ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರೆದ ವಿಪಕ್ಷಗಳ ಗದ್ದಲ, ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ 36ನೇ ಸಭೆ, ಗಡಿಯಾಚೆಗಿನ ಸಹಕಾರ ಕುರಿತು ಚರ್ಚೆ. ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಗ್ರ್ಯಾಂಡ್ ಚೆಸ್ ಟೂರ್ ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಚ್ ಪ್ರಶಸ್ತಿ. ವಾರ್ತೆಗಳ ವಿವರ: 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಜವಳಿ ಸಚಿವಾಲಯವು ಇಂದು ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಈ ವೇಳೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಹಾಗೂ ರಾಜ್ಯ ಖಾತೆ ಸಚಿವ ಪವಿತ್ರಾ ಮಾರ್ಗ್ರೇಟಾ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 2025ನೇ ಸಾಲಿನ ಸಂತ ಕಬೀರ್ ಕೈಮಗ್ಗ ಪ್ರಶಸ್ತಿ ಹಾಗೂ ರಾಷ್ಟೀಯ ಕೈಮಗ್ಗ ಪ್ರಶಸ್ತಿಗಳನ್ನು 22 ಮಂದಿ ನೇಕಾರರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇದೇ ವೇಳೆ 4 ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಯಿತು. 1905 ಆಗಸ್ಟ್ 7ರಂದು ಆರಂಭವಾದ ಸ್ವದೇಶಿ ಚಳುವಳಿಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಆಗಸ್ಟ್ 7ರಂದು ರಾಷ್ಟೀಯ ಕೈಮಗ್ಗ ದಿನ ಆಚರಿಸಲಾಗುತ್ತದೆ. ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ ಮೇಲಿನ ಪೊಲೀಸ್ ಕ್ರಮ ಸೇರಿದಂತೆ ವಿವಿಧ ವಿಷಯಗಳನ್ನು ಮುನ್ನೆಲೆಗೆ ತಂದು ವಿರೋಧ ಪಕ್ಷಗಳು ನಡೆಸಿದ ತೀವ್ರ ಗದ್ದಲದಿಂದಾಗಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಇಂದು ಬೆಳಗ್ಗೆ 11 ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಕ್ವಿಟ್ ಇಂಡಿಯಾ ಚಳುವಳಿಯ 84ನೇ ವಾರ್ಷಿಕೋತ್ಸವದ ಅಂಗವಾಗಿ ಮಹಾತ್ಮ ಗಾಂಧೀಜಿ ಸೇರಿದಂತೆ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ತಪಸ್ವಿಗಳು ಹಾಗೂ ಅಮರ ಹುತಾತ್ಮರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು. ಬಳಿಕ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಯತ್ನಿಸಿದಾಗ ವಿದ್ಯಾರ್ಥಿಗಳ ಪ್ರತಿಭಟನೆ ಮೇಲಿನ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ಹೇಳಿಕೆಗೆ ಆಗ್ರಹಿಸಿ ವಿಪಕ್ಷ ಸದಸ್ಯರು ಗದ್ದಲ ಎಬ್ಬಿಸಿದರು. ಪ್ರಶ್ನೋತ್ತರ ಕಲಾಪ ಸಂಸತ್ತಿನ ಮುಖ್ಯ ಅಂಗ ಎಂದು ಸಭಾಧ್ಯಕ್ಷರಿಗೆ ಮನವರಿಕೆ ಮಾಡಲು ಯತ್ನಿಸಿದರಾದರೂ ಕಲಾಪಕ್ಕೆ ಅಡ್ಡಿ ಉಂಟಾದ ಹಿನ್ನೆಲೆ ಮೊದಲಿಗೆ 12 ಸದನವನ್ನು ಮುಂದೂಡಲಾಯಿತು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಕ್ವಿಟ್ ಇಂಡಿಯಾ ಚಳುವಳಿಯ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದರು. ಬಳಿಕ ಸಚಿವರು ವಿವಿಧ ಇಲಾಖೆ ಸಂಬಂಧಿಸಿದ ಸಂಸದೀಯ ಕಾಯಂ ಸಮಿತಿಗಳನ್ನು ವರದಿಗಳನ್ನು ಸದನದಲ್ಲಿ ಮಂಡಿಸಿದರು. ಶೂನ್ಯ ವೇಳೆಯ ಸಂದರ್ಭದಲ್ಲಿ ವಿಪಕ್ಷಗಳ ಘೋಷಣೆ ಮತ್ತು ಗದ್ದಲ ಮುಂದುವರೆದ ಕಾರಣ ಸಭಾಪತಿಯವರು ರಾಜ್ಯಸಭೆಯನ್ನು ಮೊದಲಿಗೆ 12:00, ನಂತರ ದಿನದ ಮಟ್ಟಿಗೆ ಮುಂದೂಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ನಿವಾಸದಲ್ಲಿ ಎನ್ಡಿಎಗೆ ಇತ್ತೀಚೆಗೆ ಸೇರ್ಪಡೆಗೊಂಡ ವಿವಿಧ ಪಕ್ಷಗಳ ಸಂಸದರೊಂದಿಗೆ ಉಪಹಾರ ಕೂಟ ಸಭೆ ಹಾಗೂ ಸಭೆಯನ್ನು ಆಯೋಜಿಸಿದ್ದರು. ಎನ್ಸಿಪಿಐ ಮತ್ತು ಶಿವಸೇನೆಯ ಸಂಸದರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯ ಬಳಿಕ ಸಂಸತ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಿವಸೇನೆ ಸಂಸದೆ ಜ್ಯೋತಿ ಸಾವಿತ್ರಿ ನಾಗನಾಥ್ ವಾಘ್ಮೊರೆ ಸಂಸತ್ತಿನಲ್ಲಿ ಪದೇ ಪದೇ ನಡೆಯುವ ಅಡಚಣೆಗಳಿಂದಾಗಿ ಹೊಸ ಆಯ್ಕೆಯಾದ ಹಾಗೂ ಪ್ರತಿಭಾವಂತ ಸದಸ್ಯರಿಗೆ ತಮ್ಮ ಅಭಿಪ್ರಾಯ ಮಂಡಿಸಲು ಅವಕಾಶ ಸಿಗುತ್ತಿಲ್ಲ ಎಂದು ಪ್ರಧಾನಿ ಕಳವಳ ವ್ಯಕ್ತಪಡಿಸಿರುವುದನ್ನು ತಿಳಿಸಿದರು. ಎನ್ಡಿಎಗೆ ಸಂಬಂಧಿಸಿದ ಎಲ್ಲರನ್ನು ಪ್ರಧಾನಿ ಮೋದಿ ಸ್ವಾಗತಿಸಿ ರಾಷ್ಟ ನಿರ್ಮಾಣದಲ್ಲಿ ಸಂಸದರು ಪರಿಣಾಮಕಾರಿಯಾಗಿ ಹೇಗೆ ಕೊಡುಗೆ ನೀಡಬೇಕು ಎಂಬುದರ ಕುರಿತು ಮಾರ್ಗದರ್ಶನ ನೀಡಿದರು ಎಂದು ಎನ್ಸಿಪಿಐ ಸಂಸದೆ ಶತಾಬ್ದಿ ರಾಯ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. 587 ಪಿಎಚ್ಡಿ ವಿದ್ಯಾರ್ಥಿಗಳು ಸೇರಿದಂತೆ 3,000 ಹೆಚ್ಚು ಪದವೀಧರರು ಸಮಾರಂಭದಲ್ಲಿ ಪದವಿ ಸ್ವೀಕರಿಸಲಿದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ರಾಷ್ಟಪತಿ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಸೇರಿದಂತೆ ವಿವಿಧ ಗೌರವಗಳನ್ನು ಪ್ರಧಾನಿ ಪ್ರದಾನ ಮಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಐಐಟಿ ದೆಹಲಿಯ ಸೋನಿಪತ್ ಆವರಣದಲ್ಲಿ ಸ್ಥಾಪಿಸಿರುವ ಕೃತಕ ಬುದ್ದಿಮತ್ತೆ ಆಧಾರಿತ ಉನ್ನತ ಕಾರ್ಯಕ್ಷಮತೆಯ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯ ಪರಂ ಪ್ರಜ್ಞಾವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಚೀನಾ ನವದೆಹಲಿಯಲ್ಲಿ ನಿನ್ನೆ ನಡೆದ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ 36ನೇ ಸಭೆಯಲ್ಲಿ ವಾಸ್ತವಿಕ ನಿಯಂತ್ರಣ ರೇಖೆಯ ಪರಿಸ್ಥಿತಿಯನ್ನು ಪರಿಶೀಲಿಸಿ ಮುಕ್ತ ಚರ್ಚೆ ನಡೆಸಿವೆ. ಈ ಕುರಿತು ಇಂದು ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವಾಲಯ, ಗಡಿ ಗುರುತಿಸುವಿಕೆ, ಗಡಿ ನಿರ್ವಹಣೆ, ಕಾರ್ಯವಿಧಾನಗಳ ನಿರ್ಮಾಣ ಹಾಗೂ ಗಡಿಯಾಚೆಗಿನ ಸಹಕಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಭಯ ದೇಶಗಳು ಚರ್ಚಿಸಿವೆ. ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವುದು ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಅಭಿವೃದ್ದಿಗೆ ಅಗತ್ಯ ಎಂಬುದನ್ನು ಒತ್ತಿ ಹೇಳಲಾಗಿದೆ ಎಂದು ತಿಳಿಸಿದೆ. ಮಾದಕ ದ್ರವ್ಯ ಕಳ್ಳಸಾಗಣೆ ತಡೆ ಹಾಗೂ ರಾಸಾಯನಿಕಗಳ ಅಕ್ರಮ ದುರ್ಬಳಕೆ ತಡೆಯುವ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆ ಎನ್ಸಿಬಿ ನವದೆಹಲಿಯಲ್ಲಿ ಭಾರತ ಅಮೆರಿಕ ಮಾದಕ ವಸ್ತು ವಿರೋಧಿ ಕಾರ್ಯಕಾರಿ ಗುಂಪಿನ ಸಭೆಯ ಕಾರ್ಯಾಚರಣೆ ಸಭೆಯನ್ನು ಆಯೋಜಿಸಲಾಗಿತ್ತು. ನಿನ್ನೆ ಹೈಬ್ರಿಡ್ ಮಾದರಿಯಲ್ಲಿ ನಡೆದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಎರಡೂ ದೇಶಗಳ ಪ್ರಮುಖ ತನಿಖಾ ಹಾಗೂ ಆಡಳಿತಾತ್ಮಕ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕವಿ ಗುರುದೇವ ರವೀಂದ್ರನಾಥ ಠಾಗೂರ್ ಅವರ ಪುಣ್ಯತಿಥಿಯಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಠಾಗೂರ್ ತಮ್ಮ ಬರಹಗಳ ಮೂಲಕ ಭಾರತದ ಆತ್ಮಕ್ಕೆ ಧ್ವನಿ ನೀಡಿ ಸ್ವಾತಂತ್ರ್ಯ ಚಳವಳಿಯಲ್ಲಿನ ಹೊಸ ಜಾಗೃತಿ ಮೂಡಿಸಿದರು ಎಂದು ಹೇಳಿದ್ದಾರೆ. ಠಾಗೂರ್ ಅವರ ಅಮರ ಕೃತಿ ಜನಗಣಮನ ದೇಶದ ಏಕೀಕೃತ ಪ್ರಜ್ಞೆ ಮತ್ತು ಸ್ವಾಭಿಮಾನದ ಸಂಕೇತವಾಗಿದೆ. ವಿಶ್ವಭಾರತಿ ವಿಶ್ವವಿದ್ಯಾಲಯ ಸ್ಥಾಪಿಸುವ ಮೂಲಕ ಭಾರತೀಯ ಸಂಸ್ಕೃತಿ, ತತ್ವಶಾಸ್ತ್ರ ಮತ್ತು ಶಿಕ್ಷಣದ ಕೀರ್ತಿಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದರು ಎಂದು ಸಚಿವರು ಸ್ಮರಿಸಿದ್ದಾರೆ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಎನ್ಟಿಎ ತೀವ್ರ ಭದ್ರತಾ ಲೋಪಗಳನ್ನು ಸಿಬಿಐ ತನ್ನ ದೋಷಾರೋಪ ಪಟ್ಟಿಯಲ್ಲಿ ಬಹಿರಂಗಪಡಿಸಿದೆ. ಗೌಪ್ಯ ವಿಭಾಗದಲ್ಲಿ ದೈಹಿಕ ತಪಾಸಣೆ ಮತ್ತು ಲೈವ್ ಸಿಸಿಟಿವಿ ಉಸ್ತುವಾರಿ ಇಲ್ಲದುದನ್ನು ದುರ್ಬಳಕೆ ಮಾಡಿಕೊಂಡ ಎನ್ಟಿಎಯ 3 ವಿಷಯ ತಜ್ಞರು May 3 ಪರೀಕ್ಷೆಗೂ ಮುನ್ನವೇ ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರದ ಪ್ರಶ್ನೆಗಳನ್ನು ಕಾಗದದ ಚೂರುಗಳಲ್ಲಿ ಹಾಗೂ ನೆನಪಿನಲ್ಲಿಟ್ಟುಕೊಂಡು ಹೊರಸಾಗಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ದಕ್ಷಿಣ ಕೊರಿಯಾ ಅಸ್ಸಾಂನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಅಶ್ಮಿತಾ ಜಪಾನ್ನ ಹಿನಾ ಅಕೇಚಿ ವಿರುದ್ದ 20-22, 21-15, 21-19 ಸೆಟ್ಗಳ ಅಂತರದಲ್ಲಿ

ಭರ್ಜರಿ ಜಯ ಸಾಧಿಸಿದರೆ ರಕ್ಷಿತಾ ರಾಮರಾಜ್ ಭಾರತದವರೇ ಆದ ತಾನ್ವಿ ಶರ್ಮಾ ಅವರನ್ನು 18-21, 21-19, 21-18 ಅಂತರದಲ್ಲಿ ಮಣಿಸಿ ಅಂತಿಮ ನಾಲ್ವರ ಘಟ್ಟ ಪ್ರವೇಶಿಸಿದ್ದಾರೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅಮೆರಿಕದಲ್ಲಿ ನಡೆದ ಗ್ರ್ಯಾಂಡ್ ಚೆಸ್ ಟೂರ್ ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಟ್ಜ್ ಪ್ರಶಸ್ತಿ ಗೆದ್ದಿದ್ದಾರೆ. ಉಜ್ಬೇಕಿಸ್ತಾನದ ಗ್ರ್ಯಾಂಡ್ ಮಾಸ್ಟರ್ ಜವೋಖಿರ್ ಸಿಂಧೋವೋರ್ ವಿರುದ್ಧದ ಅಂತಿಮ ಹಂತದ ಪಂದ್ಯದಲ್ಲಿ ಡ್ರಾ ಸಾಧಿಸುವ ಮೂಲಕ ಪ್ರಜ್ಞಾನಂದ 35-23 ಅಂಕಗಳೊಂದಿಗೆ ಚಾಂಪಿಯನ್ಶಿಪ್ ಅನ್ನು ಗೆದ್ದರು. 5 ದಿನಗಳ ಟೂರ್ನಿಯಲ್ಲಿ ಆರಂಭದಿಂದಲೂ ಮುನ್ನಡೆ ಕಾಯ್ದುಕೊಂಡಿದ್ದ ಪ್ರಜ್ಞಾನಂದ ಅವರಿಗೆ ಸಿಂಧರು ತೀವ್ರ ಪೈಪೋಟಿ ನೀಡಿದರು. 1.5 ಅಂಕಗಳ ಅಂತರದಿಂದ ರನ್ನರ್ಅಪ್ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಜೂನ್ನಲ್ಲಿ ಒಸ್ಲೋದಲ್ಲಿ ನಡೆದ ನಾರ್ವೆ ಚೆಸ್ 2026 ಪ್ರಶಸ್ತಿಯನ್ನು ಪ್ರಜ್ಞಾನಂದ ಗೆದ್ದಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಕೈಮಗ್ಗ ದಿನ. 22 ಮಂದಿ ನೇಕಾರರಿಗೆ ರಾಷ್ಟೀಯ ಕೈಮಗ್ಗ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರೆದ ವಿಪಕ್ಷಗಳ ಗದ್ದಲ, ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ 36ನೇ ಸಭೆ, ಗಡಿಯಾಚೆಗಿನ ಸಹಕಾರ ಕುರಿತು ಚರ್ಚೆ. ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಗೆ ಗ್ರ್ಯಾಂಡ್ ಚೆಸ್ ಟೂರ್ ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಟ್ಜ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಸಮಯ ಆಗಿದೆ 1:12. ಇನ್ನೀಗ ಕೇಳೋಣ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಆಕಾಶವಾಣಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹುತಾತ್ಮರಾದ ಕ್ಯಾಪ್ಟನ್ ಎಂವಿ ಪ್ರಾಂಜಲ್ರವರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ಅನೇಕ ವಾರಗಳಿಂದ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡಿದಂತಹ ಅನೇಕ ವೀರ ಯೋಧರನ್ನ ಇದರಲ್ಲಿ ಪರಿಚಯಿಸಿದ್ದೀವಿ. ಅವರನ್ನು ಪರಿಚಯಿಸುವಾಗ ಅವರ ಶೌರ್ಯದ ಹೆಮ್ಮೆಯ ಕಥೆಗಳನ್ನು, ಅವರ ಯಶಸ್ವಿ ಕಥೆಗಳನ್ನು ನಾವು ಕೇಳ್ತಾ ನಮ್ಮ ಶ್ರೋತೃಗಳಿಗೂ ಅದನ್ನು ತಲುಪಿಸಿದ್ದೀವಿ. ನಮ್ಮ ಅನೇಕ ಶ್ರೋತೃಗಳು ಈ ಕಾರ್ಯಕ್ರಮದ ಯಶಸ್ವಿ ಕಥೆಗಳನ್ನು ಕೇಳೋದಕ್ಕೆ ಕಾಯ್ತಾ ಇರ್ತಾರೆ. ಇವತ್ತಿನ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳಿಗಿಂತ ಬಹಳ ವಿಶಿಷ್ಟ ಅಂತ ನನಗನ್ನಿಸ್ತಾ ಇದೆ. ಇವತ್ತು ನಮ್ಮೊಂದಿಗೆ ಭಾರತೀಯ ಸೇನೆಯ ಅಧಿಕಾರಿ, ಅವರ ತಂದೆ ತಾಯಿಗಳು ಇದ್ದಾರೆ. ನಮ್ಮೆಲ್ಲರ ನೆನಪಿನಲ್ಲಿ ಭಾರತದ ಇತಿಹಾಸದಲ್ಲಿ ಸದಾ ಅಜರಾಮರವಾಗಿ ಇರುವಂತಹ ಕೆಲಸವನ್ನ ಮಾಡಿ ಹೋಗಿದ್ದಾರೆ. ಅವರ ತಂದೆ ತಾಯಿಗಳು ಈಗ ನಮ್ಮೊಂದಿಗೆ ಅವರ ಯಶೋಗಾಥೆಯನ್ನ ಹೇಳ್ತಾರೆ. ನಾವೀಗ ಎಲ್ಲರೂ ಸೇರಿ ಅವರ ಹೆಮ್ಮೆಯ ಪಾಲಕರನ್ನ, ಅವರ ತಾಯಿ ಅನುರಾಧ ಹಾಗೂ ತಂದೆ ವೆಂಕಟೇಶ್ ಇವರನ್ನ ಆತ್ಮೀಯವಾಗಿ ಬಹಳ ಪ್ರೀತಿಯಿಂದ ಬಹಳ ಗೌರವದಿಂದ ಸ್ವಾಗತಿಸೋಣ. ಜೈ ಹಿಂದ್ ಅನುರಾಧ ಅವರೇ ಹಾಗೂ ವೆಂಕಟೇಶ್ ಅವರೇ.
3: ಜೈ ಹಿಂದ್.
4: ಜೈ ಹಿಂದ್. ನಮಸ್ಕಾರ.
2: ಪ್ರತಿ ಬಾರಿ ತುಂಬಾ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದ್ದೆ ನಾನು, ಆದರೆ ಇವತ್ತು ಸಂತೋಷದ ಜೊತೆಗೆ ಬಹಳ ದೊಡ್ಡ ಹೆಮ್ಮೆ, ಬಹಳ ದೊಡ್ಡ ಗೌರವ, ಜೊತೆಗೆ ಅಷ್ಟೇ ಒಂದು ರೀತಿಯ ಸಂಕಟ ಕೂಡ ನನಗೆ ಅನುಭವಕ್ಕೆ ಬರ್ತಾ ಇದೆ. ಕ್ಯಾಪ್ಟನ್ ಪ್ರಾಂಜಲ್ ಒಬ್ಬ ಚಿಕ್ಕ ಹುಡುಗ, ಉತ್ಸಾಹಿ ಯುವಕ, ಮಂಗಳೂರಿನಲ್ಲಿ ಆಟ ಆಡಿಕೊಂಡು ತುಂಬಾ ಲವಲವಿಕೆಯಿಂದ ಇದ್ದಂಥವ್ರು ಕ್ಯಾಪ್ಟನ್ ಪ್ರಾಂಜಲ್ ಆಗಿ ಇವತ್ತು ಶೌರ್ಯ ಚಕ್ರವನ್ನ ಪಡೆದಂತಹ ಒಂದು ಪಯಣ ಇದೆಯಲ್ಲ, ಇದು ನನಗೆ ಈ ಮಾತನ್ ಹೇಳುವಾಗ್ಲೂ ಕೂಡ ತುಂಬಾ ರೋಮಾಂಚನ ಆಗ್ತಾ ಇದೆ. ಈ ಸಮಯ ಬರೀ 28 ವರ್ಷಗಳಷ್ಟೇ ಆದರೂ ಕೂಡ ಅದು ನಾನು ಈಗಾಗಲೇ ಹೇಳಿದ ಹಾಗೆ ಭಾರತದ ಇತಿಹಾಸದಲ್ಲಿ ಸದಾ ಅಜರಾಮರವಾಗಿ ಇರುವಂಥದ್ದು. ಅವರ ಹೆಸರಿಗೆ ತಕ್ಕದಾಗೆ ಪ್ರಾಂಜಲ್ ಅವರು ಬದುಕಿದ್ರು ಅಂತ ಅನ್ಸುತ್ತೆ. ಅನುರಾಧ ಅವರೇ, ತಾಯಿಗೆ ಬಹಳ ವಿಶೇಷವಾಗಿ ಮಕ್ಕಳ ಜೊತೆಗೆ ಒಂದು ಬಂಧ ಇರುತ್ತೆ. ಪ್ರಾಂಜಲ್ ಒಬ್ರೆ ಅವರನ್ನ ನೀವು ಸೈನ್ಯಕ್ಕೆ ಕಳಿಸ್ಬೇಕು ಅಂತಾದಾಗ ನೀವು ಒಪ್ಕೊಂಡ್ರ ಹೇಗೆ?
3: ತುಂಬಾ ಮನಸ್ಸಿಂದ ಒಪ್ಕೊಂಡ್ವಿ ಇಬ್ರುನು. ಆ ರೀತಿ ಸಪೋರ್ಟ್ ಅವನಿಗೆ ಇತ್ತು. ಹೇಗೆ ಅಂದ್ರೆ, ತುಂಬಾ ಮೊದ್ಲಿಂದ ನಮ್ಮ ಸ್ಟ್ಯಾಂಡ್ ಏನಿತ್ತು ಅಂತಂದ್ರೆ, ನಮ್ಮ ಆಸೆ ಅಥವಾ ನಮ್ದು ಆಂಬಿಷನ್ ಏನಿರುತ್ತೆ ಅದನ್ನ ನಮ್ಮ ಮಕ್ಳ ಮೇಲೆ ನಾವು ಹೊರಸಬಾರ್ದು. ಅವ್ರಿಗೇನ್ ಇಷ್ಟ ಇರತ್ತೋ ಅದನ್ನ ಪರ್ಸ್ಯೂ ಮಾಡ್ಬೇಕು ಮಕ್ಕಳು ಅಂತನ್ನೋದನ್ನ ನಾವಿಬ್ರು ತುಂಬಾ ಮುಂಚಿಂದ ಬಿಲೀವ್ ಮಾಡ್ಕೊಂಡು ಬಂದವರು. ಸೊ ಹಾಗಾಗಿ ಅವನ್ ಹೋಗ್ತೀನಿ ಅಂತ ಅದಕ್ಕೆ ಒಂಥರ ಕಂಪ್ಲೀಟ್ ಸಪೋರ್ಟ್ ಸಿಕ್ತು. ಅಂದ್ರೆ ಆಕ್ಚುಲಿ ಏನಾರ ಕೆಟ್ಟ ದಾರಿ ತುಳಿತಾರೆ ಮಕ್ಕಳು ಅಂತನ್ನುವಾಗ ನಾವ್ ಹಿಂಜರಿಬೇಕೇ ವಿನ, ಅಷ್ಟು ಒಳ್ಳೆ ದಾರಿನಲ್ಲಿ ಹೋಗ್ತೀನಿ ಅಂತನ್ನುವಾಗ ಏನ್ ಪ್ರಾಬ್ಲಮ್, ನೋ ಪ್ರಾಬ್ಲಮ್ ಅಟ್ ಆಲ್. ಸೊ ಸಪೋರ್ಟ್ ಸಿಕ್ತು. ಆಕ್ಚುಲಿ ಆಸೆ ಅಷ್ಟು ಅವಂದು, ಆ ಆಂಬಿಷನ್ ಅವಂದು, ಅದಕ್ಕೆ ಬೇಕಾದ ಗೈಡೆನ್ಸ್ ಸಪೋರ್ಟ್ ನಮ್ಮಿಂದ ಫಸ್ಟ್ ಇಂದ ಸಿಕ್ತು.
2: ವೆಂಕಟೇಶ್ ಅವರೇ, ನೀವು ಉದ್ಯೋಗ ಮಾಡ್ತಾ ಇದ್ದಿದ್ದ ಕ್ಷೇತ್ರನೇ ಬೇರೆ ಆಗಿತ್ತು, ಅಲ್ಲಿಂದ ಸೈನ್ಯಕ್ಕೆ ಕಳಿಸೋದು ಅನ್ನುವಾಗ ಯಾಕೆ ಇಂಜಿನಿಯರಿಂಗ್ ಓದಿ ನನ್ನ ಜೊತೆನೆ ಕೆಲಸ ಮಾಡಬಹುದಲ್ಲ ಅಂತ ಒಂದ್ಸತಿ ಅನಿಸ್ತಾ ಹೇಗೆ?
4: ಆ ರೀತಿ ದೃಢವಾದ ಸಂಕಲ್ಪ ಏನ್ ಅನ್ಸಿರ್ಲಿಲ್ಲ. ನಮ್ಮನ್ ತಯಾರಿ ಮಾಡ್ಕೊಂಡೇ ಬಂದ್ಬಿಟ್ಟಿದ್ದ. ಅವನು ಆರ್ಮಿಗೆ ಹೋಗ್ಬೇಕು ಅಥವಾ ಏರ್ಫೋರ್ಸ್ಗೆ ಹೋಗ್ಬೇಕು ಅಂತ ತಯಾರಿನಲ್ಲಿ ನಮ್ಮನ್ನು ಕೂರಿಸ್ಕೊಂಡಿದ್ದ. ಸಿಇಟಿ ಎಕ್ಸಾಮ್ ಬರೆಯೋ ಸಂದರ್ಭದಲ್ಲಿ ಅವನು ಬರೆಯೋದೇ ಇಲ್ಲ ಅಂತ ಕೂತಿದ್ದ. ಇಲ್ಲಪ್ಪ ಏನಕ್ಕಾದ್ರೂ ಇರ್ಲಿ ಸಿಇಟಿ ಬರಿ ಅಂತ ಹೇಳಿ ಸಿಇಟಿ ಬರ್ಸಿದ್ದಾಯ್ತು. ಫೋರ್ಸ್ ಮಾಡಿದ್ರೆ
3: ಇನ್ ಕೇಸ್ ಸಿಗ್ಲಿಲ್ಲ ಅಂತಂದ್ರೆ ಏನಾರ ಒಂದ್ ಫಾಲ್ ಬ್ಯಾಕ್ ಇರ್ಬೇಕು, ಅದಕ್ಕೋಸ್ಕರ ಒಂದ್ ವರ್ಷ ಕಳ್ಕೊಂಡ್ಬಿಡಬಾರ್ದು ನೀನು. ಸೊ ಅದಕ್ಕೋಸ್ಕರ ಸಿಇಟಿ ಕೊಡು, ನಿನ್ ದಾರಿಗೆ ಅಡ್ಡ ಬರ್ತಾ ಇಲ್ಲ ನಾವು, ಬಟ್ ಫಾಲ್ ಬ್ಯಾಕ್ ಇರ್ಲಿ.
4: ಸೊ ಸಿಇಟಿ ನಲ್ಲಿ 8,000 ಚಿಲ್ಡ್ರನ್ ಅಲ್ಲಿ ಅವನಿಗೆ ರ್ಯಾಂಕ್ ಸಿಕ್ತು. ಅವನಿಗೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪ್ರೆಸಿಡೆಂಟ್ ಮೆಡಲ್, ಅವನು ರಾಷ್ಟ್ರಪತಿ ಪುರಸ್ಕಾರ ಅವನು. ಅದರಿಂದ ಆರ್ವಿ ರಾಷ್ಟ್ರೀಯ ವಿದ್ಯಾಲಯ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಅವನಿಗೊಂದು ಕೆಮಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ನಾನು ಕೂಡ ಕೆಮಿಕಲ್ ಇಂಜಿನಿಯರಿಂಗ್ ಓದಿರೋದು, ಅವನಿಗೂ ಅದೇ ಸಿಕ್ತು. ಅಲ್ಲಿ ಹೋಗಿ ಸೇರಿಸಿದ್ದು ಆಯ್ತು, ಬಟ್ ಅವನಿಗೆ ಅವನ ದೃಷ್ಟಿ ಆಗ್ಲಿ ಅವನ ಯೋಚನೆ ಆಗ್ಲಿ ಎಲ್ಲಾನು ಸೇನೆ ಕಡೆಗೆ ಇತ್ತು. ಅಲ್ಲಿ ಆರ್ಮಿ ಕಾಲೇಜಲ್ಲಿ ಆರ್ಮಿ ವಿಂಗ್ NCC ಇತ್ತು, ಅದಕ್ಕೆ ಹೋಗಿ ಸೇರ್ಕೊಂಡ. ಅಷ್ಟರಲ್ಲಿ ಅವನು NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಫಸ್ಟ್ ಅಟೆಂಪ್ಟ್ ಮಾಡಿದ್ದ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಸಕ್ಸಸ್ ಆಗಿರ್ಲಿಲ್ಲ. ಈ ಮಧ್ಯದಲ್ಲಿ ಅವನಿಗೆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಪ್ಲೈ ಮಾಡ್ಕೊಂಡಿದ್ದ. ಆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಬೇಸ್ಡ್ ಆನ್ ಹಿಸ್ ಟೆಕ್ನಿಕಲ್ ಸ್ಕಿಲ್ ಅಂಡ್ ದ ಮಾರ್ಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅಲ್ಲಿ ಅವನಿಗೆ ಇಂಟರ್ವ್ಯೂ ಕಾಲ್ ಬಂತು. SSB ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಇಂಟರ್ವ್ಯೂ ಕಾಲ್ ಬಂತು. 5 November 2013 ಬೆಂಗಳೂರಲ್ಲೇ ಸೆಲೆಕ್ಷನ್ ಸೆಂಟರ್ SSB ಸೆಲೆಕ್ಷನ್ ಸೆಂಟರ್ ಅಲ್ಲಿ ಇಂಟರ್ವ್ಯೂಗೂ ಹೋದ. ಸುಮಾರೊಂದು 15-20 ದಿನ ಆಯ್ತದು. ಅವನದು ಫಸ್ಟ್ ರೌಂಡ್ ಆಗಿ, ಸೆಕೆಂಡ್ ರೌಂಡ್ ಆಗಿ, ಮೆಡಿಕಲ್ ಆಗಿ ತೇರ್ಗಡೆ ಒಂದು ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡ್ದ SSB ನ. ಅದೊಂದು ಮುಖ್ಯವಾದ ಒಂದು ಅಚೀವ್ಮೆಂಟ್.
2: ಹೀಗೆ ಅವರು 1995 July 18 ಅವರ ಹುಟ್ಟಿದ ದಿನ. ನೀವು ಅವಾಗ ಮಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರ ಸರ್?
4: ಮಂಗಳೂರಲ್ಲಿ ಮ್ಯಾಂಗ್ಳೂರ್ ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಅಂತ ಶೆಡ್ಯೂಲ್ ಎ ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್, ಸಬ್ಸಿಡಿಯರಿ ONGC. 1994 ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 1995 July 18 ಹುಟ್ಟಿದ್ದು. ಆಮೇಲೆ 4 ತಿಂಗಳಿಗೇನೆ ಬೆಂಗಳೂರಿಂದ ಮಂಗಳೂರಿಗೆ ಸಹಜವಾಗಿ ಕರ್ಕೊಂಡು ಬಂದ್ವಿ. ಅವಾಗಿಂದ ಅವನು ಮಂಗಳೂರಲ್ಲೇ ಬೆಳೆದಿದ್ದು, ಮಂಗಳೂರಲ್ಲೇ ಆಟ ಪಾಠ ಎಲ್ಲ. ಅವನು ನರ್ಸರಿಯಿಂದ ಹಿಡಿದು 10th class MRPL ಸ್ಕೂಲಲ್ಲೇ ಪಾಠ, 6th ತರಗತಿ ಮಾತ್ರ ಒಂದ್ ವರ್ಷ ಡೆಲ್ಲಿಲಿ ಟ್ರಾನ್ಸ್ಫರ್ ಆಗಿತ್ತು ನಂಗೆ. ಡೆಲ್ಲಿಗೆ ಹೋಗಿದ್ವಿ 6th class BGS ಇಂಟರ್ನ್ಯಾಷನಲ್ ಸ್ಕೂಲ್ ಡೆಲ್ಲಿಯಲ್ಲಿ, ಅದೊಂದ್ ವರ್ಷ ಇದ್ವಿ. ಆಮೇಲೆ ಮತ್ತೆ ಮಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು. ಅವಾಗಿಂದ ಅವನು ಕಂಟಿನ್ಯೂಸ್ ಆಗಿ 10th class ಮುಗಿಸ್ಕೊಂಡು ಫಸ್ಟ್ PU ಮತ್ತೆ ಸೆಕೆಂಡ್ PU ಮಹೇಶ್ PU ಕಾಲೇಜ್ ಮಂಗಳೂರಲ್ಲಿ. ಅವನಿಗೆ ಇಂಟ್ರೆಸ್ಟ್ ಇದ್ದಿದ್ದೆ ಅವನು ಸೇನೆಗೆ ಸೇರ್ಕೋಬೇಕು ಅಂತ. ಅದೇ ಪ್ರಯುಕ್ತ ಅವನ್ ಏನೇನ್ ಮಾಡ್ಬೇಕು ಅವನಾಗೋನೆ ಮಾಡ್ಕೊಂಡ.
2: ಅದು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅನುರಾಧ ಅವರೇ,

0: ನೀವು ಜೊತೆಗೆ ಇರ್ತೀರ, ಮಕ್ಕಳ ಜೊತೆಗೆ ತಾಯಿ ಸದಾ ಇರ್ತಾರೆ. ಆ ಚಿಕ್ಕ ವಯಸ್ಸಿನಲ್ಲಿ ಅವರು ಎಲ್ಲ ಮಕ್ಕಳು ಬೇರೆ ಬೇರೆ ಆಟದ ಸಾಮಾನು ತಗೊಂಡು ಆಡಿದ್ರೆ ಇವರು ಹೇಗೆ ಇರ್ತಾ ಇದ್ರು ಅಂದ್ರೆ, ಅನೇಕ ನಾವು ನೋಡ್ತೀವಿ ಅವರು ಸೈನ್ಯದ ಕೆಲವರು ಡ್ರೆಸ್ ಹಾಕೋತಾರೆ, ಈ ತರದ್ದೆಲ್ಲ ಕತೆಗಳನ್ನ ಕೇಳ್ತೀವಿ ನಾವು. ಮುಂದೆ ಅವರು ಸೇನೆಗೆ ಸೇರೋ ಅಂತವ್ರಿದ್ರೆ ಮೊದಲೇ ಹೀಗೆ ಮಾಡ್ತಾ ಇದ್ರು ಅಂತ. ಹಾಗೆ ನೀವೇನಾದ್ರೂ ಈ ತರ ವಿಶೇಷವಾಗಿ ನೋಡಿದ್ರ ಅವರಲ್ಲಿ?
1: ನಾವು ಈ ಕೂತು ಯೋಚನೆ ಮಾಡುವಾಗ ನಮ್ಗೆ ಅನ್ಸೋದೇನು ಅಂತಂದ್ರೆ, ಕಾರ್ಗಿಲ್ ವಾರ್ ನಡೀತಾ ಇದ್ದಾಗ ಅವನು ಹಾರ್ಡ್ಲಿ 5 ಇಯರ್ಸ್ ಅಷ್ಟೇ ಇದ್ದಿದ್ದು, ನಮಗ್ ಗೊತ್ತಿದ್ದಂಗೆ ಟಿವಿನಲ್ಲಿ ಬರೋದು. ಸೊ ನಾವು ನೋಡ್ತಾ ಕೂತಿರ್ತಾ ಇದ್ವಿ, ಅವನು ಜೊತೆಲಿ ನೋಡ್ತಾ ಇದ್ದ. ಸೊ ವಾರ್ ಅಂದ್ರೆ ಏನು ಅಂತೆಲ್ಲ ಅರ್ಥ ಆಗೋ ಏಜ್ ಅಲ್ಲ ಅದು, ಬಟ್ ಏನಂದ್ರೆ ನೋಡ್ತಾ ಇರ್ತಿದ್ನಲ್ಲ. ಸೊ ಆ ಫೈಟರ್ ಜೆಟ್ಗಳು ಅದೆಲ್ಲ ಓಡಾಡುವಾಗ ಪ್ರಾಬಬ್ಲಿ ಅದ್ರ ಸ್ಪೀಡ್ ಮತ್ತೆ ಆ ಸೌಂಡ್ ಅದೆಲ್ಲ ಅವನನ್ನ
0: ಆಕರ್ಷಣೆ ಮಾಡ್ತಾ ಅನ್ಸುತ್ತೆ.
1: ನಮ್ಗ ಅನ್ಸೋದು ಅದು ಇವಾಗ ಆತರ ಆ ಏಜ್ ಅಲ್ಲಿ ಅಷ್ಟೇನೆ, ಅಂದ್ರೆ ಆ ಸ್ಪೀಡ್ ಸೌಂಡ್, ಹಬ್ಬ ನಾನು ಪೈಲಟ್ ಆಗ್ಬೇಕು ಅಂತನೋ ಆಸೆ ಅದು ಮೊಳಕೆ ಹೊಡೆದಿದ್ದ ಆ ಟೈಮಲ್ಲಿ ಅವನಿಗೆ. ಸೊ ಅದು ಪೈಲಟ್ ಆಗ್ಬೇಕು ಅಂತ ಇದ್ದಿದ್ದು, ಇಲ್ಲ ಏರ್ ಫೋರ್ಸ್ ಹೋಗ್ಬೇಕು ಅಂತನೋವರ್ಗೂ ಪ್ರಾಬಬ್ಲಿ ನಮ್ಮಿಂದ ಗೈಡೆನ್ಸ್ ಸಿಕ್ಕಿರ್ಬೋದು. ಪೈಲಟ್ ಆಗ್ತೀನಿ ಅಂದ್ರೆ ಏರ್ ಫೋರ್ಸ್ ಅಲ್ಲಿ ಪೈಲಟ್ ಆಗುವಂತ. ಸೊ ಅವನ್ ಸಣ್ಣವನಿದ್ದಾಗಿಂದ ಅವನು ಕನಸ್ ಕಟ್ಟಿದ್ದು ಏರ್ ಫೋರ್ಸ್ ಗೆ ಸೇರ್ಬೇಕು ಅಂತ. ಬಟ್ ಹೀ ಗ್ರೂ ಅಪ್ ಟು ಬಿ 6 feet 3 inches. ಸೊ ಅವನ್ನ ಅವ್ರದ್ದು ತುಂಬಾ ಮೆಡಿಕಲ್ ಸ್ಟ್ಯಾಂಡರ್ಡ್ ಸಿಕ್ಕಾಪಟ್ಟೆ ಇರತ್ತಲ್ಲ, ಹೀ ಕುಡ್ ನಾಟ್ ಬಿ ಅಕಾಮಡೇಟೆಡ್ ಇನ್ ದ ಕಾಕ್ಪಿಟ್. ಸೊ ಹಾಗಾಗಿ ದಿಸ್ ವಾಸ್ ದ ಸೆಕೆಂಡ್ ಬೆಸ್ಟ್ ಆಪ್ಷನ್ ಅವನಿಗೆ. ಸೊ ಆರ್ಮಿಗೆ ಹೋಗ್ತೀನಿ ಅನ್ಕೊಂಡ. ಸೊ ಅದು ಒಂದು. 9th ಅಲ್ಲಿ ಅವನಿದ್ದಾಗ ಲಕ್ಷ ಫಿಲಂ ರಿಲೀಸ್ ಆಯ್ತು. ಎನಿವೇ ಅವನ್ಗೆ ಇದೆಲ್ಲ ನೋಡ್ತಾನೆ ಇದ್ನಲ್ಲ, ಅದ್ರಲ್ಲಿ ಅವನಿಗೆ ತುಂಬಾ ಅಟ್ರಾಕ್ಟ್ ಮಾಡಿದ್ದೇನು ಅಂತಂದ್ರೆ, ಓದ್ ತಗೊಳ್ಳೋದು ಪೂರ್ತಿ ಓದ್ತಿದೆ.
0: ಹೌದು,
1: ಲಕ್ಷದಲ್ಲಿ. ಹೌದು. ಸೊ ಅದು ಯಾವ ರೀತಿ ಅವನಿಗೆ ಹುಚ್ಚಿಡಿಸ್ತು ಅಂತಂದ್ರೆ, ಓಡಾಡ್ತಾ ಮೆಟ್ಲು ಹತ್ತುತ್ತಾ ಮೆಟ್ಲು ಇಳಿತಾ, ಅಂದ್ರೆ ನಾವು ಯಾವ್ದಾದ್ರು
0: ಬದುಕೋದಕ್ ಶುರು ಮಾಡ್ಬಿಟ್ರು ಅನ್ಸುತ್ತೆ ಅಲ್ವಾ.
1: ಅಂದ್ರೆ
0: ಆವಾಗ್ಲೇನೆ
1: ನಿಜವಾಗ್ಲು ಅಂದ್ರೆ ಅದಿನ್ನೆಷ್ಟು ದಿನಕ್ಕೆ 40 ಸಲ 50 ಸಲ 60 ಸಲ ಅದೇ ಓದ್. ಅಂದ್ರೆ ನಾವು ಏನಾರ ಒಂದ್ ಹಾಡ್ ಮನ್ಸಿಗೆ ಬಂದಾಗ ಅದನ್ನೇ ಗುನ್ಗುನಾಯಿಸ್ತೀವಲ್ಲ, ಆತರ ಆ ಓದನ್ನ ಹೇಳೋದು. ಸೊ ಅವನು ಆಕ್ಚುಲಿ ಓದ್ ತಗೊಳ್ಳೋ ಅಷ್ಟರಲ್ಲಿ 1000s of times ಹೇಳ್ಬಿಟ್ಟಿದ್ದ ಅನ್ಸುತ್ತೆ ಅಷ್ಟೆ. ಅಂಡ್ ಆ ಓದ್ ನೀವು ಕೇಳಿರೋ ಹಾಗೆ ಆಕ್ಚುಲಿ ಈವನ್ ಟು ದ ಪೆರಿಲ್ ಆಫ್ ಮೈ ಲೈಫ್ ಅಂತ ಎಂಡ್ ಆಗತ್ತೆ ಅದು. ಸೊ ಫೈನಲಿ ಅದೇ ಇದಕ್ಕೆ
0: ಅಂದ್ರೆ, ನಾನು ಅವಾಗ್ಲೇ ಹೇಳಿದಾಗೆ ಸೈನ್ಯಕ್ಕೆ ಸೇರೋಕ್ಕಿಂತ ಮೊದ್ಲೇನೆ ಪ್ರತಿ ಕ್ಷಣನು ಒಬ್ಬ ಯೋಧನಾಗೆ ಬಹುಶಃ ಬದುಕಿದ್ದಾರೆ. ಅದು ನಾವು ಆಮೇಲೆ ಗುರುತಿಸಿದ್ವಿ ಆತ ಯೋಧ ಆದ ಅಂತ. ಆದ್ರೆ ಬಹುಶಃ ಅವರು ತಾನೊಂದು ಯೋಧ ಅಂತಾನೆ ಪ್ರತಿ ಕ್ಷಣನು ಅಂದ್ಕೊಂಡು ಬದುಕಿದ್ರು ಅಂತ ನಂಗೆ ನೀವೀಗ ಹೇಳ್ತಾ ಇರುವಾಗ ಅನ್ಸುತ್ತೆ. ಯಾಕೆಂದ್ರೆ 9th class ಅಲ್ಲಿ ಮಕ್ಕಳಿಗೆ ಇಷ್ಟೆಲ್ಲ ತಿಳಿಯೋದು ನಮ್ಗೆ ಅನುಮಾನ ಆಗುತ್ತೆ. ಬಹುಶಃ ಅದೇ ನಾವು ಅಂದ್ಕೋತೀವಲ್ಲ ಒಂದೊಂದ್ಸತಿ, ಅವರು ಅದಕ್ಕೋಸ್ಕರನೇ ಹುಟ್ಟಿದವರು ಅಂತ ಅನ್ಕೋತೀವಲ್ವಾ. ಹಾಗೆ ಇವರು ಸೈನ್ಯಕ್ಕೋಸ್ಕರನೇ ಹುಟ್ಟಿದವರು ಪ್ರಾಂಜಲ್ ಅಂತ ಅನ್ಸುತ್ ನನಗೆ. ಮತ್ತೆ ಮಂಗಳೂರಿಂದ ಬೆಂಗಳೂರಿಗೆ ಬರುವಂತಹ ಪ್ರಸಂಗ ಬಂತು. ನೀವಾಗ್ಲೇ ಹೇಳಿದ್ರಿ ಆರ್ ವಿ ಕಾಲೇಜಲ್ಲಿ ಬಂದ್ರು ಇಲ್ಲಿ ಸೇರ್ಕೊಂಡ್ರು ಅಂತ. ಅದಕ್ಕಿಂತ ಮೊದಲೇ ಅವರು NCCನ ಮಂಗಳೂರಲ್ಲೇ ಓದುವಾಗ ತಗೊಂಡಿದ್ರ ಅಥವಾ ನಂತರದಲ್ಲಿ ತಗೊಂಡ್ರ ಅದನ್ನ?
1: ನಂತರ ಅವನು ಆರ್ ವಿ ಕಾಲೇಜಿಗೆ ಜಾಯಿನ್ ಆದ್ಮೇಲೆ ಅಲ್ಲಿ NCC ಇತ್ತು.
0: ಅವಾಗ್ಲೇ ಅವರಿಗೆ ರಾಷ್ಟ್ರಪತಿ ಪದಕ ಬಂದಿದ್ದು ಅಷ್ಟೇ ಸಣ್ಣ ಪೀರಿಯಡ್ ನಲ್ಲಿ.
2: ಅವನು ರಾಷ್ಟ್ರಪತಿ ಪದಕ ಸ್ಕೌಟ್ ಅಂಡ್ ಗೈಡ್ ಅಲ್ಲಿ ಬಂದಿದ್ದು ಅವನ್ಗೆ. ಆ ಪದಕ ಇಸ್ಕೊಳ್ಳೋ ಟೈಮ್ ಬಂದಾಗ ಅವ್ರ ಜೊತೆ ಸುಮಾರು ಜನನು ಇದ್ರು, ಸ್ಕೌಟ್ಸ್ ಗೈಡ್ಸ್ ಎಲ್ಲರೂ ಡೆಲ್ಲಿಗೆ ಹೋಗಿ ಅಲ್ಲೇ ಒಂದು 2 ವಾರ ಪದಕಕ್ಕೆ ಪ್ರಿಪರೇಷನ್ಸ್ ಮಾಡಿಕೊಂಡು ಅವನು ಹೋದ ರಾಷ್ಟ್ರಪತಿ ಭವನದ ಒಳಗಡೆ. ಅವನ ಜೊತೆಯಲ್ಲಿ ಬಂದಿರೋರು ಎಲ್ಲಾರ್ಗೂ ಒಟ್ಟಿಗೆ ಸೇರಿ
0: ಇಸ್ಕೊಂಡಿದ್ದಾರೆ.
2: ಆ ಟೈಮಲ್ಲಿ ಅವನ್ ಒಂದ್ ಮಾತ ಹೇಳಿದಾನೆ. ಅವನು MRPL ಸ್ಕೂಲ್ ಅಲ್ಲಿ ಕೆಮಿಸ್ಟ್ರಿ ಟೀಚರು, ವೆಂಕಟರಾವ್ ಸರ್ ಅಂತ ಸ್ಕೌಟ್ ಮಾಸ್ಟರ್ ಆಗಿದ್ರು. ಅವ್ರ ಟೀಮ್ ಹಿಡ್ಕೊಂಡು ರಾಷ್ಟ್ರಪತಿ ಭವನಕ್ಕೆ ಹೋಗಿ ಅಲ್ಲಿ ಮೆಡಲ್ ಇವನ್ ಪರವಾಗಿ ಇನ್ನಿಬ್ರು ಇಸ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಒಂದ್ ಮಾತು ಹೇಳಿದಾನೆ, ಈ ರಾಷ್ಟ್ರಪತಿ ಭವನಕ್ಕೆ ನಾನೇ ಬರ್ತೀನಿ, ನಾನೇ ಮೆಡಲ್ ಇಸ್ಕೋತೀನಿ ರಾಷ್ಟ್ರಪತಿಯವ್ರ ಕೈಲಿ. ಆ ಒಂದು ಮಾತು ಹೇಳಿದ್ದ, ಅದನ್ನ ನಮ್ಗೆ ಅವ್ರ ಕೆಮಿಸ್ಟ್ರಿ ಟೀಚರ್ ನಮ್ಗೆ ಆಮೇಲೆ ಹೇಳಿದ್ರು. ಅವ್ರ ಅದನ್ನ ನಮ್ಗೆ ಹೇಳಿದ್ರು, ಈತನು ಈ ರೀತಿ ಹೇಳಿದ್ದ.
1: ನಾವು ಇನ್ಫ್ಯಾಕ್ಟ್ ಶೌರ್ಯ ಚಕ್ರ ಅವಾರ್ಡ್ ಸೆರೆಮನಿಗೆ ಡೆಲ್ಲಿಗೆ ಹೊರಡಬೇಕಾಗಿತ್ತು. ಹೊರಡೋ ದಿವಸ ಬೆಳಗ್ಗೆ 6 ಗಂಟೆ 6:30 ಹೊತ್ತಿಗೆ ಅವನ್ ಸರ್ ಫೋನ್ ಮಾಡಿದ್ರು, ಈ ತರ ರಾಷ್ಟ್ರಪತಿ ಬ್ಯಾಡ್ಜ್ ಇಸ್ಕೊಳಕ್ ಹೋದಾಗ ಫೈನಲಿ ಅಂದ್ರೆ ಇಡೀ ಟೀಮ್ ಇಂದ ಇಬ್ಬರನ್ನ ರೆಪ್ರೆಸೆಂಟ್ ಮಾಡೋದಿಕ್ಕೆ ಕಳಿಸಿರ್ತಾರೆ. ಸೊ ಅವನ್ ಖುದ್ದಾಗ ಹೋಗಿ ಅವ್ರ ಕೈಲಿ ಇಸ್ಕೊಳ್ಳಿಲ್ಲ. ಅದೇ ದಿವಸ ಅವನ್ ನನಗೆ ಹೇಳಿದ್ದ, ನೋಡ್ತಾ ಇರಿ ನಾನ್ ಮತ್ತೆ ಬರ್ತೀನಿ ರಾಷ್ಟ್ರಪತಿ ಭವನ್ಗೆ, ನಾನು ರಾಷ್ಟ್ರಪತಿ ಅವ್ರ ಕೈಯಲ್ಲೇನೆ ನಾನು ಅವಾರ್ಡ್ ಇಸ್ಕೊಳ್ತೀನಿ ಅಂತ. ಸೊ ಅವರು ನಾವು ಶೌರ್ಯ ಚಕ್ರ ಇಸ್ಕೊಳಕ್ ಹೋದಾಗ ಅದನ್ನೇ ಹೇಳಿದ್ರು.
0: ಒಂದು 17-18 ವರ್ಷದ ಹುಡುಗನಲ್ಲಿ ಅದು ಎಂಥ ಒಂದು ದೃಢ ನಿರ್ಧಾರ ಇತ್ತು ಅನ್ನೋದು ಈಗ ಈ ಮಾತು ಹೇಳಿದಾಗ ತುಂಬಾ ಆಶ್ಚರ್ಯ ಅನ್ಸುತ್ತೆ, ತುಂಬಾ ಹೆಮ್ಮೆನೂ ಆಗುತ್ತೆ ನಿಮ್ ಜೊತೆ ನಮಗೂ ಕೂಡ. ಅಂದ್ರೆ ಸೈನ್ಯಕ್ಕೆ ಬೇಕಾಗಿರುವಂತಹ ಒಂದು ಮುಖ್ಯ ಗುಣ ಅಂದ್ರೇನೆ ಈ ತರದ ಒಂದು ದೃಢ ನಿಶ್ಚಯ ಆಗಿರಬಹುದು ಅಥವಾ ಈ ಸ್ಥಿರತೆ ಆಗಿರಬಹುದು, ಅದು ಅವರಿಗೆ ದೈವದತ್ತವಾಗಿ ಬಂದಿದೆಯಲ್ಲ ಅಂತ ನನಗೀಗ ನೀವು ಹೇಳ್ತಾ ಇರೋ ಮಾತಿನಿಂದ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಕೇಳಿ.
2: ಸ್ಕೌಟ್ಸ್ ಅಂಡ್ ಗೈಡ್ಸ್ ಪ್ರೆಸಿಡೆಂಟ್ ಮೆಡಲ್ ಆ ಕೋಟಾದಿಂದ ಅವನಿಗೆ ಕೆಮಿಕಲ್ ಇಂಜಿನಿಯರಿಂಗ್ ಸಿಕ್ತು. ಆರ್ ವಿ ಕಾಲೇಜಲ್ಲಿ ಬಂದು ಸೇರಿಸಿದ್ದು ಆಯ್ತು 2013 ಜುಲೈನಲ್ಲಿ. ಅವನು ಅಲ್ಲಿ ಇಮಿಡಿಯೇಟ್ ಆಗಿ ಎನ್ಸಿಸಿ ಸೇರ್ಕೊಂಡ, ಎನ್ಸಿಸಿ ಆರ್ಮಿ ವಿಂಗ್ ಇದೆ ಅಲ್ಲಿ. ಅವನಿಗೆ ಬಹಳ ಇಷ್ಟ ಆಯ್ತು ಎನ್ಸಿಸಿ. ಇಲ್ಲಿ ಬಂದು ಸೇರ್ಕೊಂಡ ಮೇಲೆ ಅವನ ಫುಲ್ ಫೋಕಸ್ ಎನ್ಸಿಸಿ, ಅದರ ಯೂನಿಫಾರ್ಮ್, ಆ ಎನ್ಸಿಸಿ ಆಕ್ಟಿವಿಟಿ ಯಾವ್ದನ್ನು ಬಿಡ್ಲಿಲ್ಲ.
0: ಹೆಚ್ಚು ಸ್ಪಷ್ಟ ಆಗ್ತಾ ಹೋಯ್ತು ನಾನೇನ್ ಮಾಡ್ತಿದ್ದೀನೋ ಆ ದಾರಿ ಕಾಣ್ತಾ ಇದೆ ಅಂತ.
2: ಆಮೇಲೆ ಎನ್ಸಿಸಿ ಕ್ಯಾಂಪ್ಗೆ ಹೋಗೋದು ತಪ್ಪೇ ಇರೋ ಒಂದ್ 3-4 ತಿಂಗಳಲ್ಲೇನೆ ಅವನ್ ಕ್ಲಿಯರ್ ಆಗಿ ಗೊತ್ತಿತ್ತು ಅವನ್ಗೆ, ಹೇಗಾದ್ರೂ ಮಾಡಿ ಅವನು ಸೈನ್ಯಕ್ಕೆ ಸೇರ್ಕೊಂಡೇ ಸೇರ್ಕೋತೀನಿ ಅಂತ.
0: ಆಮೇಲೆ NDA ಪರೀಕ್ಷೆ ತಗೊಂಡಾಗ ಅವರು ರಾಷ್ಟ್ರೀಯ 2ನೇ ರ್ಯಾಂಕ್ ತಗೊಂಡ್ರು. NDA ಪರೀಕ್ಷೆ ಅನ್ನೋದೇ ಬಹಳ ಕಷ್ಟದ ಪರೀಕ್ಷೆ, ಅದನ್ನ ನೀವೇ ಹೇಳಿದ್ರಿ ಮೊದಲನೇ ಬಾರಿ ಆಗ್ಲಿಲ್ಲ ಅದು ಅಂತ ಹೇಳಿ. 2ನೇ ಬಾರಿ ಮಾಡಿದಾಗ್ಲೂ ಅವರು 2ನೇ ರ್ಯಾಂಕ್ ತಗೊಂಡ್ರು. ಅಂದ್ರೆ ಎಷ್ಟು ಅದಕ್ಕೆ ಸಿದ್ಧತೆ ಮಾಡಿಕೊಂಡಿರಬಹುದು ಅಂತ.
2: ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅವನ್ ಫೋಕಸ್ ಇತ್ತು, ಮೊದಲನೇ ಪ್ರಯತ್ನಕ್ಕೆ ಅವನ್ ಸಕ್ಸಸ್ ಆಗಿರ್ಲಿಲ್ಲ. ಈ ಮಧ್ಯದಲ್ಲಿ ಅವನು 2ನೇ ಪ್ರಯತ್ನ ಕೊಟ್ಟಿದ್ದ NDAಗೆ. ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಂತ TES ಸ್ಕೀಮ್ ಅಂತ, ಅದು NDA ಪ್ಯಾರಲಲ್. ಅದು NDA ಎಕ್ಸಾಮ್ ಬರೆದು SSB ಇಂಟರ್ವ್ಯೂಗೆ ಹೋಗ್ತಾರೆ. ಇಲ್ಲಿ ಅವ್ರದ್ದು ಟೆಕ್ನಿಕಲ್ ಮಾರ್ಕ್ಸ್ ಏನ್ ಬಂದಿದೆ 8ನೇ ಕ್ಲಾಸ್ ಇಂದ ಹಿಡಿದು 12ನೇ ಕ್ಲಾಸ್ ವರ್ಗುನು, ಅದನ್ನ ಲೆಕ್ಕಕ್ಕೆ ತಗೊಂಡು ಅವ್ರ ಇಂಟರ್ವ್ಯೂ ಕರೀತಾರೆ. ಆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಲ್ಲಿ ಅವನಿಗೆ SSB ಇಂಟರ್ವ್ಯೂ 5ನೇ ತಾರೀಕು ನವೆಂಬರ್ 2013 ಬೆಂಗಳೂರಲ್ಲೇ ಸಿಕ್ತು ಅವನಿಗೆ. SSB ಇಂಟರ್ವ್ಯೂನಲ್ಲಿ ಅವನ್ ಒಂದಾಗತ್ಲು ಒಂದು ಪಾಸ್ ಮಾಡಿಕೊಂಡು ಫೈನಲ್ ಆಗಿ ಮೆಡಿಕಲ್ ಟೆಸ್ಟ್ ಪಾಸ್ ಆಯ್ತು. ಅವನ್ ಒಂದೋ ಎರಡೋ ಮೆಡಿಕಲ್ ಟೆಸ್ಟ್ ಅಲ್ಲಿ ಟೆಂಪ್ರರಿ ರಿಜೆಕ್ಷನ್ ಅಂತ ಆಯ್ತು. ಅವನ್ ವೆಯ್ಟ್ ಇರ್ಲಿಲ್ಲ, ಅವನ್ ಹೈಟ್ಗೆ 7-8 kg ಕಡಿಮೆ ಇದ್ದ. ಆ ಒಂದು ರಿಜೆಕ್ಷನ್ಗೆ ಟೈಮ್ ಕೊಡ್ತಾರೆ,
1: 45 ದಿವಸ ಟೈಮ್ ಕೊಡ್ತಾರೆ.
2: ಆ ಟೈಮ್ ಅಲ್ಲಿ ಅವನ ವಾಪಸ್ ಮಂಗಳೂರಿಗೆ ಕರೆಸ್ಕೊಂಡು ಅವನಿಗೆ ಏನ್ ಪೋಷಣೆ ಮಾಡ್ಬೇಕು ಮಾಡಿ ಅವನು ಮಾಡ್ದ.
0: ಅದರಲ್ಲಿ ಅನುರಾಧ ಅವ್ರ ಕೊಡುಗೆ ಜಾಸ್ತಿ ಇರುತ್ತೆ.
1: ಹೌದು, ಇನ್ಫ್ಯಾಕ್ಟ್ ಅವನು 7-7.5 kg ಕಡಿಮೆ ಇದ್ದ. ಬಟ್ ಫೈನಲಿ ಆ 40 ದಿವಸದಲ್ಲಿ ಮತ್ತೆ ಟೆಸ್ಟ್ ಕೊಡಕ್ ಹೋಗೋತ್ತಿಗೆ 9.5 kg ಏನಾಗಿದ್ದ, ಒಂಥರ ನಿಜವಾಗ್ಲು ಆಶ್ಚರ್ಯ ಆಯ್ತು ನಮ್ಗೆನೆ. ಅಂಡ್ ಅವನು TES ಎಂಟ್ರಿ ಇಂದ ಹೋಗಿ NDA ಎಂಟ್ರಿ ಎಕ್ಸಾಮ್ ಬರ್ದಿದ್ದ, ಫಸ್ಟ್ ಟೈಮ್ ಆಗಿರ್ಲಿಲ್ಲ TES ಇಂದ.
2: ಸೆಕೆಂಡ್ ಟೈಮ್ ತೇರ್ಗಡೆ ಆದ, NDA ರಿಸಲ್ಟ್ ಬಂತು, ಅಷ್ಟಲ್ಲ ಅವನು OTA ಗಯಾ TES ಎಂಟ್ರಿ ನಲ್ಲಿ
0: ಸೇರ್ಕೊಂಡಿದ್ದ.
2: ಅಲಹಾಬಾದ್ ಅಲ್ಲಿ ಅವನಿಗೆ SSB ಬಂದಿತ್ತು NDA, ಇಲ್ಲ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅವನು SSB ಸೆಲೆಕ್ಷನ್ ಮೆರಿಟ್ ಲಿಸ್ಟ್ ಅಲ್ಲಿ
1: ಆಲ್ ಇಂಡಿಯಾ
2: ಸೆಕೆಂಡ್ ರ್ಯಾಂಕ್, ಸೌತ್ ಇಂಡಿಯಾ ಫಸ್ಟ್. ಅವನ್ ಈ ಒಂದ್ ಸಂದರ್ಭದಲ್ಲಿ ನಾವು ಡೆಲ್ಲಿಗೆ ಹೋಗಿ ಅವನ್ನ ರೀಮೆಡಿಕಲ್, ಅವನ್ ವೆಯ್ಟ್ ಏನು ಕಡಿಮೆ ಇತ್ತು ಅದನ್ನ ಮಾಡಿ ಕ್ಲಿಯರ್ ಆದ ಕೂಡಲೇ ಅವನು ನಾವೆಲ್ಲ ಹೊರಗಡೆ ಕಾಯ್ತಾ ಇದ್ವಿ ಮೆಡಿಕಲ್ ಟೆಸ್ಟ್ ಸೆಂಟರ್ ಅಲ್ಲಿ. ಮೆಸೇಜ್ ಬೇರೆ ಮಾಡ್ದ, ದ ಗೇಟ್ಸ್ ಆಫ್ OTA ಗಯಾ ಆರ್ ಓಪನ್ ಟು ಮೀ ನೌ.
0: ಒಂಥರ ಹೀಸ್ ಅಹೆಡ್ ಆಫ್ ಹಿಸ್ ಟೈಮ್ಸ್ ಅಂತ ನಂಗೆ ಅನ್ಸುತ್ತೆ ನೋಡಿ, ಎಷ್ಟು ದೊಡ್ಡ ಮಾತದು, ದ ಗೇಟ್ಸ್ ಆರ್ ಓಪನ್ ಅಂತಂದ್ರೆ.
2: ಸರಿ, ಆಮೇಲೆ ನಾವು ಅಷ್ಟೆಲ್ಲ ಆದ್ಮೇಲೆ ಮೆರಿಟ್ ಲಿಸ್ಟ್ ಅಲ್ಲಿ ಬರ್ಬೇಕು. ಮೆರಿಟ್ ಲಿಸ್ಟ್ ಇಸ್ ಆಲ್ಸೋ ದ ಲಾಸ್ಟ್ ಫೈನಲ್ ಪ್ರೂಫ್ ದಟ್ ಹಿ ಹ್ಯಾಸ್ ಗಾಟ್ ಸೆಲೆಕ್ಟೆಡ್. ನಾವು ಟ್ರೈನ್ ಇಂದ ಬರ್ತಾ ಇದ್ವಿ, ಡೆಲ್ಲಿಯಿಂದ ಬೆಂಗಳೂರಿಗೆ ಬುಕ್ ಮಾಡಿಕೊಂಡು ರಾತ್ರಿ ಟ್ರೈನ್ ಅದು, ನಾವು ಭೋಪಾಲಿಗೆ ಬರೋ ಹೊತ್ತಿಗೆ ಅವನಿಗೆ ಮೆಸೇಜ್ ಬಂತು, ಲಿಸ್ಟ್ ಬಂತು, No. 2 ಲಿಸ್ಟ್ ಅಲ್ಲಿ
0: ಹೆಸರಿದೆ.
2: ಸೊ ಹಿ ವಾಸ್ ಸೋ ವೆರಿ ಕ್ಲಿಯರ್ ದಟ್ ಅವನ್ ಆರ್ಮಿಗೆ ಫೋರ್ಸಸ್ಗೆ ಸೇರ್ಕೋಬೇಕು ಅಂತ ಅದನ್ನ ಮಾಡಿ ತೋರಿಸ್ತ.
0: ತುಂಬಾ ಸೂಕ್ಷ್ಮವಾಗಿನೇ ಎಲ್ಲನ್ನು ಗಮನಿಸೋದು ಅಥವಾ ಎಲ್ಲವನ್ನು ತಾವು ಅಳವಡಿಸ್ಕೊಳ್ಳೋದು ಉದ್ದಕ್ಕೂ ಕಾಣ್ತಾ ಹೋಗುತ್ತೆ ಈಗ ನೀವು ಹೇಳ್ತಾ ಇರುವಾಗ. ಕೊನೆಗೆ ಕಮಿಷನ್ ಆಗ್ತಾರಲ್ಲ, ಅದು ಬಹಳ ಮುಖ್ಯ. ಸೆಲೆಕ್ಷನ್ ಆದಾಗ ಒಂದ್ ಸಂತೋಷ, ಟ್ರೈನಿಂಗ್ ಹೋಗ್ತಾರೆ, ಟ್ರೈನಿಂಗು ನಾರ್ಮಲ್ ಎಲ್ಲರ ಹಾಗೆ ಆಗುತ್ತೆ. ಮೊದಲಿಂದ ಅವ್ರು ಎಲ್ಲದರಲ್ಲೂ ಚೆನ್ನಾಗೇ ಮಾಡ್ತಿರೋದ್ರಿಂದ ಬಹುಶಃ ಟ್ರೈನಿಂಗ್ ಅಲ್ಲೂ ತುಂಬಾನೇ ಚೆನ್ನಾಗಿ ಮಾಡಿರ್ತಾರೆ ಅಂತ ಅನ್ಸುತ್ತೆ. ಆಮೇಲೆ ಪೋಸ್ಟಿಂಗ್ ಸಿಗುತ್ತೆ ನೋಡಿ ಅವ್ರಿಗೆ, ಅದು ಬಹಳ

0: ಮುಖ್ಯ. ಅದರಲ್ಲೂ ರಾಷ್ಟ್ರೀಯ ರೈಫಲ್ಸ್ ಅಲ್ಲಿ ಕೆಲಸ ಮಾಡಬೇಕು ಅನ್ನೋದು ಬಹುಶಃ ಇಂಡಿಯನ್ ಆರ್ಮಿಯ ಎಲ್ಲರದ್ದು ಒಂದು ಕನಸು ಅಂತ ನನಗನ್ಸುತ್ತೆ. ಹಾಗೆ ಇವರಿಗೆ ರಾಷ್ಟ್ರೀಯ ರೈಫಲ್ಸೇ ಸಿಕ್ಬಿಡ್ತಲ್ಲ, ಅವಾಗ ಏನ್ ಅನ್ಸ್ತು ಅವರಿಗೆ?
1: ಅವನು 2018 ಡಿಸೆಂಬರ್ ಇಂಜಿನಿಯರಿಂಗ್ ಅವರೇ ಮಾಡ್ಸ್ ಟೆಲಿಕಮ್ಯುನಿಕೇಶನ್ ಅಂಡ್ ಐಟಿ ಮಾಹು ಇಂದೂರಲ್ಲಿ, ಮೂರ್ ಕಡೆ ಇದೆ CTW ಕ್ಯಾಡೆಟ್ ಟ್ರೈನಿಂಗ್ ವಿಂಗ್, ಒಂದು ಮಾಹು, ಇನ್ನೊಂದು ಸಿಕಿಂದ್ರಾಬಾದ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೂರನೇದು ಕಾಂಬ್ಯಾಟ್ ಇಂಜಿನಿಯರಿಂಗ್ ಪುಣೆಯಲ್ಲಿದೆ. ಸೊ ಈ ಸೆಲೆಕ್ಟೆಡ್ ಮಾಹು ಟೆಲಿಕಮ್ಯುನಿಕೇಶನ್ ಅಂಡ್ ಐಟಿ. 4 ವರ್ಷ ಇಂದೂರಲ್ಲಿ ಮಾಹು ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಆಫ್ ವಾರ್ 4 ವರ್ಷ ಇದ್ದ. 2017 ಗಯಾ OTI ಒಂದು ಪೇರೆಂಟ್ ಮಿಲಿಟರಿ ಟ್ರೈನಿಂಗ್ ಅಲ್ಲಿ ಅವನಿಗೆ ಪಾಸ್ ಔಟ್ ಪೀರಿಯಡ್ ಇತ್ತು. ಪಾಸ್ ಔಟ್ ಪೀರಿಯಡ್ ದೆನ್ ಹಿ ಗಾಟ್ ದ ರ್ಯಾಂಕ್ ಆಫ್ ಎ ಲೆಫ್ಟಿನೆಂಟ್. ಸೊ ಹಿ ಟುಕ್ ದ ರ್ಯಾಂಕ್, ಒನ್ ಮೋರ್ ಇಯರ್ ವಾಸ್ ಲೆಫ್ಟ್, ಇನ್ನೊಂದು ವರ್ಷ ಉಳಿದಿತ್ತು ಇಂಜಿನಿಯರಿಂಗ್ ಅಲ್ಲಿ. ಅದ್ ಮಾಹುನಲ್ಲಿ ಮುಗಿಸ್ಕೊಂಡು 2018 ಡಿಸೆಂಬರ್ ಅವನಿಗೆ ಪೋಸ್ಟಿಂಗ್ ಬಂತು. ಫಸ್ಟ್ ಪೋಸ್ಟಿಂಗ್ ಅಂಬಾಲಾ, ಅಂಬಾಲಾ ಸ್ಟ್ರೈಕ್ ಕೋರ್ 2 ಕೋರ್ ಆಫ್ ಸಿಗ್ನಲ್ಸ್ ಅಲ್ಲಿ ಅವನ ಅಂಬಾಲಾಗ ಹೋಗಿ ಸೇರ್ಕೊಂಡ. ಇಮಿಡಿಯೇಟ್ ಆಗಿ 2019 ಅವನಿಗೆ ಫರೀದ್ಕೋಟ್ ಒಂದು ಪೋಸ್ಟಿಂಗ್ ಆಯ್ತು. ಫರೀದ್ಕೋಟ್ ಅಲ್ಲಿ ಅವನು ವಾಲಂಟಿಯರ್ ಮಾಡ್ದ. ಇನ್ಯಾರೋ ಹೋಗ್ಬೇಕಾಗಿತ್ತು,
0: ತಾನೇ ಹೋಗ್ತೀನಿ,
1: ಅವ್ರು ಹೋಗಲ್ಲ ಅಂತ ಹೇಳದ್ಮೇಲೆ ಇವನ್ ವಾಲಂಟಿಯರ್ ಮಾಡ್ಕೊಂಡು ಫರೀದ್ಕೋಟ್ ಹೋಗಿ ಹಿ ವಾಸ್ ದೇರ್ ಇನ್ ದ 6 ಮಂತ್ಸ್ ಫರೀದ್ಕೋಟ್ ಅಲ್ಲಿ. ಅದಾದ್ಮೇಲೆ ಮತ್ತೆ ಯಂಗ್ ಆಫೀಸರ್ ಕೋರ್ಸ್ ಅಂತ ಮತ್ತೆ ಮಾಹೂಗ್ ಬಂದ. ದೆನ್ ಆಫ್ಟರ್ ದಟ್ ಯಂಗ್ ಆಫೀಸರ್ಸ್ ಕೋರ್ಸ್ ಹಿ ವೆಂಟ್ ಬ್ಯಾಕ್ ಟು ಅಂಬಾಲಾ. ಅಂಬಾಲಲ್ಲಿ 2021 ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಅಂಬಾಲಲ್ಲೇ ಇದ್ದಿದ್ದು. ನವೆಂಬರ್ ಹಿ ವಾಸ್ ಪೋಸ್ಟೆಡ್ ಇನ್ ರಾಷ್ಟ್ರೀಯ ರೈಫಲ್ಸ್ 63 ಕಾಲಕೋಟ್ ಅಲ್ಲಿ. 2.5 ವರ್ಷ
2: ಪೋಸ್ಟಿಂಗ್, ಅದು ಮ್ಯಾಂಡೇಟರಿ ಪೋಸ್ಟಿಂಗ್ ಸಿಗ್ನಲ್ಸ್ ಅಲ್ಲಿ ಇರೋರ್ಗೆ, ಮತ್ತೆ ಇಂಜಿನಿಯರಿಂಗ್ ರೆಜಿಮೆಂಟ್ ರಾಷ್ಟ್ರೀಯ ರೈಫಲ್ಸ್ ಅಲ್ಲಿ 30 ಮಂತ್ಸ್ ಮಾಡ್ಲೇಬೇಕು ಮ್ಯಾಂಡೇಟರಿ ಪೀರಿಯಡ್ ಅದು. ಸೊ ಅದನ್ನ ಆ ಟೈಮ್ ಆಪ್ಟ್ ಮಾಡ್ಕೊಂಡ ಅವನು,
0: ಅವರೇ ಆರಿಸ್ಕೊಂಡಿದ್ದು.
2: ಹೌದು,
1: 2021 ಆಗಸ್ಟ್ 27 ಅವನು ಅದಿತಿ ಜೊತೆ ಅವನ್ ಮದ್ವೆ ಆಯ್ತು. ಬೆಂಗಳೂರಲ್ಲೇ ಮಾಡಿದ್ವಿ. ಅವಳು ಅಂಬಾಲಲ್ಲಿ ಒಂದು 3-4 ತಿಂಗಳು ಇದ್ಲು. ಆಮೇಲೆ ನಾನೇ ಅವಳನ್ನ IIT ಮದ್ರಾಸ್ಗೆ ಹೋಗಿ ಚೆನ್ನೈಗೆ ಹೋಗಿ ಬಿಟ್ಬಿಟ್ಟು ಬಂದ. ಅವಳು IIT ಖರಗ್ಪುರ್ ಅಲ್ಲಿ PhD ಬಯೋಟೆಕ್ ಅಲ್ಲಿ ಸೇರ್ಕೊಂಡಿದ್ಲು, ಬಟ್ ಗಾಟ್ ಎ ಚೇಂಜ್ ಟು IIT ಚೆನ್ನೈ. ನಾನೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ IIT ಚೆನ್ನೈಗೆ. ಬೈ ದ ಟೈಮ್ ಹಿ ಹ್ಯಾಡ್ ಜಾಯಿನ್ಡ್ ರಾಷ್ಟ್ರೀಯ ರೈಫಲ್ಸ್.
0: ಅನುರಾಧ ಅವರೇ ಹಾಗೂ ವೆಂಕಟೇಶ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್.
1: ಜೈ ಹಿಂದ್. ಭಾರತ್ ಮಾತಾ ಕಿ ಜೈ.
3: ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಹುತಾತ್ಮರಾದ ಕ್ಯಾಪ್ಟನ್ MV ಪ್ರಾಂಜಲ್ ಅವರ ಪಾಲಕರಾದ ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ SB. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಮಾತೃಭಾಷೆ ಅಂತರಂಗದ ಭಾಷೆ, ನಮ್ಮ ತಾಯ್ನುಡಿ. ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
3: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
2: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ BM ಶ್ರೀಕಂಠಯ್ಯ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 1:47:09. ಈಗ ಕೇಳೋಣ ಕನ್ನಡ ಚಿತ್ರಗೀತೆಗಳನ್ನ. ಎಸ್ಪಿ ಭಾರ್ಗವಿ ಚಿತ್ರದಿಂದ ಹಾಡು ಪ್ರಸಾರ ಆಗ್ತಾ ಇದೆ. ಹಾಡಿದ್ದಾರೆ ಎಲ್ ಎನ್ ಶಾಸ್ತ್ರಿ ಹಾಗೂ ಚಂದ್ರಿಕಾ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಹೆಂಡತಿಗೆ ಹೇಳಬೇಡಿ ಈ ಚಿತ್ರದಿಂದ ಹಾಡು ಪ್ರಸಾರ ಆಗ್ತಾ ಇದೆ. ಹಾಡಿದ್ದಾರೆ ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ರುದ್ರಮೂರ್ತಿ ಶಾಸ್ತ್ರಿ ಹಾಗೂ ಸಂಗೀತ ವಿಜಯಾನಂದ್.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ವೀರಪ್ಪ ನಾಯ್ಕ ಚಿತ್ರದಿಂದ ಹಾಡು ಪ್ರಸಾರ ಆಗ್ತಾ ಇದೆ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ. S. ನಾರಾಯಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ. ರಾಯಚೂರಿನಲ್ಲಿ ಬರ ಅವಲೋಕಿಸಿದ ಸಚಿವ ಅಜಯ್ ಸಿಂಗ್. ಹುಣಸೂರಿನಲ್ಲಿ ಹೊಗೆಸೊಪ್ಪು ಬೆಳೆ ಪರಿಶೀಲನೆ ನಡೆಸಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಪಕ್ಷದ ವರಿಷ್ಠರು ಸೂಚಿಸಿದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ. ಗದಗ ಜಿಲ್ಲೆಯಲ್ಲಿ ಉಪಲೋಕಾಯುಕ್ತರಿಂದ ವಿವಿಧ ಇಲಾಖೆಗಳ ಕಾರ್ಯವೈಖರಿ ಪರಿಶೀಲನೆ. ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಒದಗಿಸಲು ಸೂಚನೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಇಂದು ರಾಜೀನಾಮೆ ನೀಡಿದ್ದಾರೆ. ಇದಕ್ಕೂ ಮೊದಲು ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಿ ರಾಜೀನಾಮೆ ನಿರ್ಧಾರ ಕೈಗೊಂಡಿದ್ದಾರೆ. ರಾಜೀನಾಮೆ ಪತ್ರದಲ್ಲಿ ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿರುವುದಾಗಿ ತಿಳಿಸಿದ್ದಾರೆ. ಸತತವಾಗಿ 8 ಬಾರಿ ವಿಧಾನ ಪರಿಷತ್ಗೆ ಆಯ್ಕೆಯಾಗುವ ಮೂಲಕ ಸೋಲಿಲ್ಲದ ಸರದಾರ ಎಂದೇ ಬಸವರಾಜ ಹೊರಟ್ಟಿ ಅವರು ಪ್ರಸಿದ್ದರಾಗಿದ್ದಾರೆ. ಇವರ ಈ ಸಾಧನೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆಯಾಗಿದೆ. ರಾಜ್ಯದ ವಿವಿಧೆಡೆ ಸಚಿವರು ಇಂದು ಬರ ಪರಿಶೀಲನೆ ಮುಂದುವರೆಸಿದ್ದಾರೆ. ರಾಯಚೂರಿನಲ್ಲಿ ಬರ ಪರಿಸ್ಥಿತಿ, ಅತಿವೃಷ್ಟಿ ನಿರ್ವಹಣೆ ಕುರಿತಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ಇಂದು ವಿವಿಧ ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳಿ ಬರ ಪರಿಸ್ಥಿತಿ ಅಧ್ಯಯನ ನಡೆಸಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಯಕ್ಲಾಸಾಪುರ ಸೀಮಂತಾರದ ಸರ್ವೆ ನಂಬರ್ 179 ಹಾಗೂ 180 ಜಮೀನುಗಳಿಗೆ ಭೇಟಿ, ಹೊಲದಲ್ಲಿನ ಹತ್ತಿ ಹಾಗೂ ತೊಗರಿ ಬೆಳೆಗಳನ್ನು ವೀಕ್ಷಿಸಿ ರೈತರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ವೇಳೆ ತಮ್ಮ ನೆರವಿಗೆ ಸ್ಪಂದಿಸಬೇಕೆಂದು ರೈತರು ಸಚಿವರಿಗೆ ಮನವಿ ಮಾಡಿದರು. ಈ ವೇಳೆ ಡಾ ಅಜಯ್ ಧರ್ಮಸಿಂಗ್ ಮಾತನಾಡಿ, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಜಿಲ್ಲೆಯಾದ್ಯಂತ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲನೆ ಮಾಡಲಾಗುತ್ತಿದೆ. ವರದಿ ಸಲ್ಲಿಸಿದ ಬಳಿಕ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಂಡು ಪರಿಹಾರದ ಕ್ರಮಗಳನ್ನು ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಬಳಿಕ ಅವರು ಸಾತ್ ಮೈಲಿ ಬಿಡಿಯ ಹುಣಸಿ ಹಾಳಹುಡ್ ಸೀಮಂತಾರದ ಜಮೀನಿಗೆ ಭೇಟಿ ನೀಡಿ ಹತ್ತಿ ಬೆಳೆ ವೀಕ್ಷಿಸಿದರು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬೋಳನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಳೆ ಕೊರತೆಯಿಂದ ಹಾನಿಗೆ ಒಳಗಾದ ಪ್ರದೇಶಗಳಿಗೆ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಿಗಳ ಮಾಹಿತಿ ಪ್ರಕಾರ ಈ ಬಾರಿ ಹುಣಸೂರು ತಾಲೂಕೊಂದರಲ್ಲೇ ಸುಮಾರು 21,000 ಹೆಕ್ಟೇರ್ ಪ್ರದೇಶದಲ್ಲಿ ಮಳೆ ಕೊರತೆಯಿಂದ ಹೊಗೆಸೊಪ್ಪು ಬೆಳೆ ಇಳುವರಿ ಕಡಿಮೆಯಾಗಿದೆ. ಆದರೆ ಅಲಸಂದೆ ಬೆಳೆಗಳು ಹಾಳಾಗಿದ್ದು ಈ ಕುರಿತು ಸರ್ಕಾರದ ಗಮನ ಸೆಳೆದು ರೈತರಿಗೆ ತುರ್ತು ನೆರವು ತಲುಪಿಸಲು ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರೈತರು ಒಂದೇ ಬೆಳೆಯನ್ನು ನೆಚ್ಚಿಕೊಳ್ಳದೆ ಬೆಳೆ ಪರಿವರ್ತನೆ ಪದ್ಧತಿ ಅಳವಡಿಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ ಕುರಿತು ಸಮಗ್ರ ವರದಿ ಸಿದ್ದಪಡಿಸಿ ಶೀಘ್ರದಲ್ಲೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಸಚಿವ ವಿಜಯಾನಂದ ಕಾಶ್ಯಪ್ಪನವರ ತಿಳಿಸಿದ್ದಾರೆ. ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಸೇರಿದಂತೆ ಸಂಬಂಧಿಸಿದ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಬೇಕು. ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದಾದ ಪ್ರದೇಶಗಳನ್ನು ಗುರುತಿಸಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇಂದು ಸಂಜೆ ವೇಳೆಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗುವ ನಿರೀಕ್ಷೆ ಇದೆ. ಪ್ರಮುಖ ಖಾತೆಗಳಿಗಾಗಿ ಹಲವು ಸಚಿವರು ಬೇಡಿಕೆ ಇಟ್ಟಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪ್ರಮುಖವಾಗಿ ಕಾರ್ಮಿಕ, ಸಮಾಜ ಕಲ್ಯಾಣ, ಹಣಕಾಸು, ಯೋಜನೆ ಮತ್ತು ಉನ್ನತ ಶಿಕ್ಷಣದಂತಹ ಪ್ರಭಾವಿ ಇಲಾಖೆಗಳಿಗೆ ಸಚಿವರು ಬೇಡಿಕೆ ಇಟ್ಟಿದ್ದಾರೆ. ಸಚಿವ ಬಸವರಾಜ ರಾಯರೆಡ್ಡಿ ಹಣಕಾಸು ಖಾತೆಯ ಸಚಿವರಾಗುವ ಬಯಕೆಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಅತೃಪ್ತ ಶಾಸಕನನ್ನು ಸಮಾಧಾನಪಡಿಸುವ ಭಾಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಮಾಜಿ ಸಚಿವ ಎಂಸಿ ಸುಧಾಕರ್ ಅವರನ್ನು ಭೇಟಿ ಮಾಡಿದ್ದಾರೆ. ಇನ್ನೊಂದೆಡೆ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಮುನಿಸಿಕೊಂಡಿರುವ ವಿಜಯನಗರ ಶಾಸಕ ಕೃಷ್ಣಪ್ಪ ಇಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ರಾಜ್ಯ ಸಚಿವ ಸಂಪುಟದಲ್ಲಿ ಬದಲಾವಣೆ ಮತ್ತು ಖಾತೆ ಹಂಚಿಕೆಗಳ ಕುರಿತ ಚರ್ಚೆಗಳ ನಡುವೆಯೇ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೈಕಮಾಂಡ್ ಸೂಚಿಸಿದರೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ಚಟುವಟಿಕೆಗಳಲ್ಲಿ ಕಾರ್ಯನಿರ್ವಹಿಸಲು ಬದ್ದ ಎಂದು ತಿಳಿಸಿದ್ದಾರೆ. ಯಾವುದೇ ಸಚಿವರಿಗೆ ಯಾವ ಜವಾಬ್ದಾರಿ ನೀಡಬೇಕೆಂಬುದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಕ್ಷದಲ್ಲಿ ಸುಮಾರು 144 ಶಾಸಕರು ಸದಸ್ಯರಿದ್ದು 30-33 ಸಚಿವ ಸ್ಥಾನಗಳಿವೆ. ಎಲ್ಲರನ್ನೂ ತೃಪ್ತಿಪಡಿಸುವುದು ಕಷ್ಟ ಸಾಧ್ಯ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನ ಪರಿಷತ್ ನೂತನ ಸದಸ್ಯೆ ಎವಿ ಗಾಯತ್ರಿ ಶಾಂತೇಗೌಡ ಅವರು ಸಭಾಪತಿ ಬಸವರಾಜ ಹೊರಟ್ಟಿ ಕಚೇರಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಇದೇ ವೇಳೆ ಸಭಾಪತಿ ಹೊರಟ್ಟಿ ಅವರು ನೂತನ ಸದಸ್ಯರಿಗೆ ಪರಿಷತ್ತಿನ ನಿಯಮಾವಳಿಗಳ ಪುಸ್ತಕ ಹೊಂದಿರುವ ಸೂಟ್ ಕೇಸ್ ಹಸ್ತಾಂತರಿಸಿದರು. ಸಚಿವ ನರೇಂದ್ರ ಸ್ವಾಮಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ವಿಧಾನ ಪರಿಷತ್ ಸರ್ಕಾರಿ ಮುಖ್ಯ ಸಚೇತಕ ಸಲೀಂ ಅಹಮದ್, ಶಾಸಕ ಪ್ರಕಾಶ್ ಕೋಳಿವಾಡ್, ಪರಿಷತ್ ಸದಸ್ಯರಾದ ಎಸ್ವಿ ರವಿ, ಐವಾನ್ ಡಿಸೋಜಾ, ಎಚ್ಪಿ ಸುಧಾಮ್ ದಾಸ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಗದಗ ನಗರದ ಸೂರ್ಯನಗರದ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ವಸತಿ ನಿಲಯದಲ್ಲಿ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡುವುದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ಸೂಚನೆ ನೀಡಿದ್ದಾರೆ. ಬಳಿಕ ಅವರು ಗದಗ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ತೆರಿಗೆ ಪಾವತಿಸದೆ ಹಾಗೂ ಇತರೆ ದಾಖಲೆಗಳನ್ನು ಹೊಂದಿರದೆ ಸಂಚರಿಸುವ ಶಾಲಾ ವಾಹನಗಳನ್ನು ಪರಿಶೀಲಿಸಿ ಕ್ರಮ ಜರುಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಆರೋಗ್ಯ ಸೇವೆಗಳನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ತುರ್ತು ಚಿಕಿತ್ಸಾ ಸೇವೆಯನ್ನು ಜನರಿಗೆ ಶೀಘ್ರವಾಗಿ ತಲುಪಿಸುವ ಉದ್ದೇಶದಿಂದ ಆರೋಗ್ಯ ಇಲಾಖೆಯ ವತಿಯಿಂದ ಮೈಸೂರಿನಲ್ಲಿ ನೂತನ ಆಂಬ್ಯುಲೆನ್ಸ್ಗಳ ಸೇವೆಗೆ ಇಂದು ಚಾಲನೆ ನೀಡಲಾಯಿತು. ಚಾಲನೆ ನೀಡಿ ಮಾತನಾಡಿದ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಸಾರ್ವಜನಿಕರಿಗೆ ಗುಣಮಟ್ಟದ ಹಾಗೂ ಸಮಯೋಚಿತ ಆರೋಗ್ಯ ಸೇವೆ ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಈ ಆಂಬ್ಯುಲೆನ್ಸ್ ಸೇವೆಯ ವಿಸ್ತರಣೆಯಿಂದ ತುರ್ತು ಸಂದರ್ಭಗಳಲ್ಲಿ ಜೀವರಕ್ಷಣೆ ಕಾರ್ಯ ಇನ್ನಷ್ಟು ಪರಿಣಾಮಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಸೇರಿ ಹಲವು ಭಾಗಗಳಲ್ಲಿ ಈ ಬಾರಿಯ ಮಳೆಗೆ ವಿದ್ಯುತ್ ಕಂಬಗಳು ಹಾನಿಯಾಗಿದ್ದು ಕೂಡಲೇ ಕಂಬಗಳನ್ನು ಬದಲಾವಣೆ ಮಾಡುವಂತೆ ಇಂಧನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಸೂಚನೆ ನೀಡಿದ್ದಾರೆ. ತರೀಕೆರೆ ತಾಲೂಕು ದೋರನಾಳು ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಅವರು, ಕಡೂರು ತರೀಕೆರೆ ಸೇರಿದಂತೆ ಹಲವೆಡೆ ವಿದ್ಯುತ್ ಕಂಬಗಳು ಹಾಗೂ ತಂತಿಗಳು ಹಾನಿಗೊಳಗಾಗಿದ್ದು ಕೆಲವೆಡೆ ಬೀಳುವ ಸ್ಥಿತಿಯಲ್ಲಿದೆ. ಇನ್ನು ಕೆಲವೆಡೆ ಮರಗಳು ವಿದ್ಯುತ್ ತಂತಿಗಳ ಮೇಲೆ ಬಾಗಿವೆ. ಇವುಗಳನ್ನು ತೆರವು ಮಾಡಿ ಶೀಘ್ರ ದುರಸ್ತಿ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ನೀರಾವರಿ ಕಾಮಗಾರಿಗಳಿಗೆ ವೇಗ ನೀಡಬೇಕೆಂದು ಅಧಿಕಾರಿಗಳಿಗೆ ಸಚಿವ ರುದ್ರಪ್ಪ ಲಮಾಣಿ ಸೂಚನೆ ನೀಡಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ ಅಂತ್ಯದೊಳಗೆ ಕಾಮಗಾರಿಗಳನ್ನು ಆರಂಭಿಸುವುದರ ಜೊತೆಗೆ ಕುಡಿಯುವ ನೀರು ಪೂರೈಕೆಗೆ ಒತ್ತು ನೀಡುವಂತೆ ತಿಳಿಸಿದ್ದಾರೆ. ನದಿಯಲ್ಲಿ ನೀರು ಇರುವಾಗಲೇ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ದಲ್ತಿತ್ ಕುಮಾರ್ ಮಾತನಾಡಿ, ಜಿಲ್ಲೆಯ 6 ತಾಲೂಕುಗಳಲ್ಲಿ ಒಟ್ಟು

44 ಗ್ರಾಮಗಳಿಗೆ 52 ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆ ರೂಪದಲ್ಲಿ ಪಡೆಯಲಾಗಿದೆ. 62 ಗ್ರಾಮಗಳಲ್ಲಿ 66 ಹೊಸ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ. 13 ಗ್ರಾಮಗಳ 15 ಹಳೆಯ ಕೊಳವೆ ಬಾವಿಗಳನ್ನು ಪ್ಲಸಿಂಗ್ ಮಾಡಲಾಗಿದೆ. ತುರ್ತು ಕುಡಿಯುವ ನೀರಿನ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಜಿಲ್ಲೆಗೆ ಒಟ್ಟು 4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು 344 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ. ರಾಯಚೂರಿನಲ್ಲಿ ಬರ ಅವಲೋಕಿಸಿದ ಸಚಿವ ಅಜಯ್ ಸಿಂಗ್, ಹುಣಸೂರಿನಲ್ಲಿ ಹೊಗೆಸೊಪ್ಪು ಬೆಳೆ ಪರಿಶೀಲನೆ ನಡೆಸಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಪಕ್ಷದ ವರಿಷ್ಠರು ಸೂಚಿಸಿದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ. ಗದಗ ಜಿಲ್ಲೆಯಲ್ಲಿ ಉಪಲೋಕಾಯುಕ್ತರಿಂದ ವಿವಿಧ ಇಲಾಖೆಗಳ ಕಾರ್ಯವೈಖರಿ ಪರಿಶೀಲನೆ. ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಒದಗಿಸಲು ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 2:40:34. ಆಗಲೇ ನೀವೆಲ್ಲ ಊಟ ಮಾಡಿ ಆರಾಮಾಗಿ ರೆಸ್ಟ್ ತಗೊಳ್ತಾ ಇರ್ತೀರಾ. ಹೌದು, ಈ ಸಮಯದಲ್ಲಿ ಒಂದಷ್ಟು ಕನ್ನಡ ಚಿತ್ರಗೀತೆಗಳನ್ನ ಕೇಳೋಣ. ಅದರಲ್ಲೂ ದೂರ ಈ ಪದದ ಅಂದರೆ ಈ ದೂರ ಶೀರ್ಷಿಕೆಯ ಗೀತೆಗಳನ್ನ ಕೇಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಪ್ರಣಯ ಗೀತೆ ಒಂದು ಬರ್ತಾ ಇದೆ. ದೂರ ದೂರ ಅಲ್ಲೇನಿಲ್ಲಿ ಅಂತ ಒಬ್ಬರು ಹೇಳ್ತಾ ಇದ್ರೆ, ಪ್ರೇಮ ಗಂಗೆಯಲ್ಲಿ ಮಡಿ ಮೈಲ್ಗೆ ಏಕೆ ಅಂತ ಇನ್ನೊಬ್ರು ಹೇಳ್ತಿದ್ದಾರೆ. ಕೇಳಿ, ಪ್ರೊಫೆಸರ್ ಹುಚ್ಚುರಾಯ ಚಿತ್ರದಿಂದ.

ದೂರದ ಊರಿಂದ ಹಾಡಲು ಬಂದ ಗೆಳೆಯ ಹಾಡದೆ ಗೆಳತಿನ ನೋಡ್ತಾ ನಿಂತುಬಿಟ್ಟ ಅಂತ ಇಲ್ಲೊಬ್ರು ಹಾಡ್ತಿದ್ದಾರೆ ಸಾಂಕ್ಲಿಯಾನ ಚಿತ್ರದಿಂದ.

0: ಸಂಗಾತಿ ಹೀಗೆ ನೀ ದೂರ.
1: ಹೌದು ಸಂಗಾತಿ, ಹೀಗೇಕೆ ನೀ ದೂರ ಹೋದೆ, ನೀ ದೇಹ ಆದರೆ ನಾನು ಛಾಯೆ ಅಲ್ವಾ ಅಂತ ಕೇಳ್ತಿದ್ದಾರೆ ಸ್ಪರ್ಶ ಚಿತ್ರದಿಂದ.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸಮಯ ಆಗಿದೆ 3:32. ಹೌದು, ಹೋಮ್ ಬಿಸಿಲು ಕಾರ್ಯಕ್ರಮದಲ್ಲಿ ಅಂದರೆ ಪ್ರಸಾರವಾಗುವಂತಹ ಸಮಯದಲ್ಲಿ ಕೊಂಚ ಬದಲಾವಣೆಯಾಗಿದೆ, ಗಮನಿಸಿ ಸ್ನೇಹಿತರೆ. ಇನ್ನೀಗ ಕೇಳೋಣ ಕಾರ್ಯಕ್ರಮ ಉಮಂಗ್.

0: साथ हमारा आज का उमंग कार्यक्रम यहीं पर समाप्त होता है। तो अपने मित्र अजीत को उमंग की तकनीकी टीम के साथ अगले सप्ताह तक के लिए आज्ञा दीजिए। नमस्कार।
1: उमंग उमंग उमंग उमंग।
2: प्रायोजित कार्यक्रम उमंग ಕೇಳಿದಿರಿ. ಕೇಳುಗರೆ, ಇನ್ನೀಗ ಕೇಳೋಣ ನ್ಯಾಯವಾಣಿ.
3: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
4: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
5: ನಮಸ್ತೆ ಸರ್.
4: ಈಗ ಸರ್, ಈ ಕೆಲಸದ ಸ್ಥಳದಲ್ಲಿ ಅಪಘಾತ ಆಗ್ಬಹುದು ಅಥವಾ ಅಂಗವೂನತೆ ಆಗ್ಬಹುದು, ಏನಾದರೂ ಒಂದು ಸಮಸ್ಯೆ ಆಗ್ತದೆ, ಅದಕ್ಕೆ ಪರಿಹಾರ ಏನೇನು ಇರುತ್ತೆ? ಅಲ್ಲಿ ಇದ್ದಂತಹ ಸಂಸ್ಥೆ ಆಗಲಿ, ಕಾರ್ಖಾನೆಯ ಮಾಲೀಕರಾಗಲಿ, ಕಾನೂನು ಪ್ರಕಾರ ಅವರು ಬಾಧ್ಯಸ್ಥರಾಗಿರ್ತಾರೆ ಅಂತೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಆದರೆ ವ್ಯವಸ್ಥಿತವಾಗಿ ಅದ್ರ ಬಗ್ಗೆ ಮಾಹಿತಿ ಬೇಕು. ಯಾವ ರೀತಿ ಇದೆ ಸರ್ ಅದು?
5: ನೋಡಿ ಸರ್, ಯಾವುದೇ ವ್ಯಕ್ತಿ ಕೆಲಸದ ಸ್ಥಳದಲ್ಲಿ ಅಥವಾ ಅಸ್ವಾಭಾವಿಕವಾಗಿ ಸಾವಾದರೆ ಆ ಕುಟುಂಬಕ್ಕೆ ಪರಿಹಾರ ಸಿಗುತ್ತೆ, ಖಂಡಿತ ಸಿಗುತ್ತೆ ಸರ್. ಅದು ಉದಾಹರಣೆಗೆ ಅಪಘಾತ ಅಂತ ಸಂದರ್ಭದಲ್ಲಿ ಅಥವಾ ವಿಷ ಸೇವನೆ ಮಾಡಿದ ಸಂದರ್ಭದಲ್ಲಿ ಅಥವಾ ಕೆಲಸದ ಸ್ಥಳಗಳಲ್ಲಿ ಯಾವುದಾದ್ರು ದುರಂತ ಆದರೆ ಅಥವಾ ಕೊಲೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಸಿಗುತ್ತೆ. ಯಾವ ಪರಿಹಾರ ಸಿಗುತ್ತೆ ಅಂತಂದು ಹೇಳಿದ್ರೆ, ಕೆಲಸದ ಸ್ಥಳದಲ್ಲಿ ಏನಾದರೂ ಸಾವಾದರೆ ಮಾಲೀಕರಿಂದ ಪರಿಹಾರ ಕಡ್ಡಾಯವಾಗಿ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ವರ್ಕ್ಮೆನ್ಸ್ ಕಾಂಪನ್ಸೇಷನ್ ಆಕ್ಟ್ ಅಂತೇಳಿ ಅಡಿಯಲ್ಲಿ ಕೊಡ್ತಾರೆ ಸರ್. ಮುಂದೆ ರಸ್ತೆಯಲ್ಲೆಲ್ಲಾದರೂ ಅಪಘಾತವಾದರೆ ವಿಮೆ ಮೂಲಕ ಪರಿಹಾರವನ್ನು, ಮೋಟಾರ್ ಆಕ್ಸಿಡೆಂಟ್ ಕ್ಲೈಮ್ ಇರುತ್ತೆ, ಅದರಲ್ಲಿ ಮೋಟಾರ್ ವೆಹಿಕಲ್ ಕೇಸ್ MVC ಕೇಸನ್ನು ಹಾಕಿ ವಿಮೆಯನ್ನು ಅವರು ಪಡ್ಕೊಳ್ಬೋದು. ಒಂದು ವೇಳೆ ವಿಮೆ ಇಲ್ಲ ಅಂತಂದರೆ ಆ ವಾಹನದ ಮಾಲೀಕರು ಯಾರಿರ್ತಾರೆ ಅವರಿಂದ ಪರಿಹಾರವನ್ನು ಪಡ್ಕೊಳ್ಬೋದಾಗಿದೆ. ಅದು ಬಿಟ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ಏನಾದರೂ ನಿರ್ಲಕ್ಷ್ಯ ಸಾವಾದರೆ ಅದನ್ನು ಕನ್ಸೂಮರ್ ಕೋರ್ಟಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿ ಕನ್ಸೂಮರ್ ಕೋರ್ಟಲ್ಲಿ ಪಡ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಒಂದು ವೇಳೆ ಕೊಲೆ ಉದ್ದೇಶಪೂರ್ವಕವಾಗಿ ಏನಾದರೂ ಸಾವಾದರೆ ಅದನ್ನು ಕ್ರಿಮಿನಲ್ ಕೇಸ್ ಅಂತೇಳಿ ಮಾಡ್ತಾರೆ, ಅವರಿಗೆ ಶಿಕ್ಷೆ ಪ್ಲಸ್ ದಂಡ ಎರಡನ್ನೂ ವಿಧಿಸ್ತಾರೆ. ಅಲ್ಲೂ ಸಹ ಅವರಿಗೆ ಪರಿಹಾರವನ್ನು ಆ ಕುಟುಂಬಸ್ಥರಿಗೆ, ಯಾರು ಇವರನ್ನು ನಂಬಿಕೊಂಡಿರ್ತಾರೆ ಅಂಥ ಕುಟುಂಬದ ವಾರಸುದಾರರಿಗೆ ಅವರಿಗೆ ವ್ಯವಸ್ಥೆಯನ್ನು ಪರಿಹಾರವನ್ನು ಮಾಡ್ತಾರೆ. ನಾವು ಒಂದು ಆ ಒಂದು ಏನಾದರೂ ಪೋಸ್ಟ್ಮಾರ್ಟಮ್ ಆಗಿದೆಯೇ ಅಂತ ಖಚಿತಪಡಿಸ್ಕೊಳ್ಬೇಕು. ಯಾಕಂದರೆ ಈಗ ಅಪಘಾತ ಪ್ರಕರಣದಲ್ಲಿ ಪೋಸ್ಟ್ಮಾರ್ಟಮ್ ತುಂಬ ಅವಶ್ಯಕವಾಗಿದೆ. ಮತ್ತು ಅದೇ ರೀತಿ ಕೊಲೆ ಏನಾದರೂ ಆಗಿದ್ದರೆ ಅದಕ್ಕೂ ಸಹ ಪೋಸ್ಟ್ಮಾರ್ಟಮ್ ರಿಪೋರ್ಟು ಅಗತ್ಯ ಆಗಿದೆ. ಯಾಕಂದರೆ ಅವರಿಗೆ ಶಿಕ್ಷೆ ಆಗಲ್ಲ ಮತ್ತೆ. ಹಾಗಾಗಿ ಆ ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ಖಚಿತಪಡಿಸ್ಕೊಳ್ಬೇಕು, ಮತ್ತು FIR ದಾಖಲಿಸ್ ಮಾಡಿಸ್ಬೇಕು. ಮತ್ತು ಈ ಎಲ್ಲ ದಾಖಲೆಗಳನ್ನು ನಾವು ಜೋಪಾನವಾಗಿ ಇಟ್ಕೊಂಡ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದು, ಮಾಲೀಕರಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿಂದ ಕೊಡ್ತಕ್ಕಂಥ ಪರಿಹಾರಗಳನ್ನು
4: ಉದ್ದೇಶಗಳಿಂದ ಕೂಡ
5: ಆಗಿರ್ಬೋದು ಈ ಎಲ್ಲ ಇದನ್ನು ದಾಖಲೆಗಳನ್ನು ಇಟ್ಕೊಂಡು ನಾವು ನಿರ್ದಿಷ್ಟ ಅವಧಿಯೊಳಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಖಂಡಿತ ಪರಿಹಾರ ಸಿಗುತ್ತೆ
4: ಅಲ್ವಾ? ಈಗ ಕೆಲಸದ ಸ್ಥಳದಲ್ಲಿ ಅಪಘಾತ ಆಗಿ ಸಾವಾಗತ್ತಂತ ಒಂದು ಮಾತಾಡಿದ್ರು ಕೂಡ ವೈದ್ಯಕೀಯ ನಿರ್ಲಕ್ಷ್ಯದಿಂದ ಏನಾದರೂ ಸಾವಾದ್ರೂ ಕೂಡ ಅಲ್ಲಿ ಕೊಲೆ ಆಗಿರ್ಬೋದು ಇತ್ಯಾದಿ ಏನೇ ಚಿಕಿತ್ಸೆ ಸಂದರ್ಭದಲ್ಲಿ ಅಜಾಗರೂಕತೆ ಆಗಿರ್ಬೋದು, ಒಟ್ಟಾರೆ ಕಾನೂನಿನ ಪ್ರಕಾರ ಕೋರ್ಟ್ ಮೂಲಕವಾಗಿ ನಮಗೆ ನ್ಯಾಯ ಸಿಗಲು ದಾರಿ ಇದೆ, ಅದಕ್ಕಾಗಿ ಹೋರಾಟ ಮಾಡಬಹುದು. ಎಲ್ಲ ದಾಖಲೆಗಳನ್ನು ಸರಿಯಾಗಿ ಜೋಪಾನವಾಗಿ ಇಟ್ಕೊಂಡಿರ್ಬೇಕು ಮಾತ್ರ.
5: ಹೌದು ಸರ್.
4: ವಕೀಲರಾದ ಮುನಿರಾಜ್ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ. ನಮಸ್ಕಾರ.
5: ನಮಸ್ಕಾರ ಸರ್.
3: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆ

ಸಮಯ ಆಗಿದೆ 3:35:44. ಇದು ಹೊಂ ಬಿಸಿಲು. ಹೌದು, ಇವತ್ತಿನ ಹೊಂ ಬಿಸಿಲಿನಲ್ಲಿ ಅಂತ್ಯಾಕ್ಷರಿಯನ್ನು ಆಡೋಣ ಅಂತ ಸ್ನೇಹಿತರೆ. ಹೌದು, ಕನ್ನಡ ಸಿನಿಮಾಗಳ ಹೆಸರಿನೊಂದಿಗೆ ಅಂತ್ಯಾಕ್ಷರಿಯನ್ನು ಆಡೋಣ. ನೀವೇನು ಮಾಡಬೇಕು ಅಂತೀರಾ? ಹೌದು, ನೀವು ನಮಗೆ ಕರೆಯನ್ನು ಮಾಡಬೇಕು. ಕರೆ ಮಾಡಿದ ತಕ್ಷಣ ನಾನು ನಿಮಗೆ ಒಂದು ಅಕ್ಷರವನ್ನು ಕೊಡ್ತೀನಿ. ಆ ಅಕ್ಷರದಿಂದ ಶುರುವಾಗುವಂತಹ ಒಂದು ಕನ್ನಡ ಸಿನಿಮಾದ ಹೆಸರನ್ನು ನೀವು ನನಗೆ ಥಟ್ ಅಂತ ಹೇಳಬೇಕು. ಹಾಗಾದರೆ ಕರೆ ಮಾಡ್ತೀರಲ್ಲ? ನಮ್ಮ ಸಂಖ್ಯೆ ಹೀಗಿದೆ, 0802-22-28-1206. ಮತ್ತೊಮ್ಮೆ 0802-22-28-1206.

0: ಕೇಳುಗರೊಬ್ರು ಕರೆಯಲಿದ್ದಾರೆ, ತಗೊಳ್ಳೋಣ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಶ್ಯಾಮ, ಮಾಯಿಂದ ಶುರು ಆಗುವಂತಹ
1: ಮಾ ಮೇಡಮ್
0: ಕನ್ನಡ ಚಿತ್ರದ ಒಂದು ಹೆಸರನ್ನ ಹೇಳಬೇಕು.
1: ಏನ್ ಮೇಡಮ್?
0: ಕನ್ನಡ ಸಿನಿಮಾದ ಒಂದು ಹೆಸರನ್ನ ಹೇಳಬೇಕು.
1: ಯಾವ ಅಕ್ಷರದಿಂದ ಮೇಡಮ್?
0: ಮಾ ಸರ್, ಮಹತ್ತು ಮಾ.
1: ಮನಸ್ಸಿದ್ದಾರೆ ಮಾರ್ಗ ಮೇಡಮ್.
0: ಈ ತರ ಪಿಕ್ಚರ್ ಇದೆಯಾ?
1: ಮನಸ್ಸಿದ್ದಾರೆ ಮಾರ್ಗ ಇದೆ ಮೇಡಮ್. ಇದ ಡಾಕ್ಟರ್ ರಾಜ್ಕುಮಾರ್ ಅವ್ರದ
0: ಇದೆಯಾ? ನಿಮ್ಮ ಹೆಸರು?
1: ನಾವು ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
0: ಸುಬ್ರಹ್ಮಣ್ಯ ಜಯಂತ್, ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.

0: ನಮಸ್ತೆ. ನಮಸ್ತೆ. ಹೌದು, ಗ ಇಂದ ಒಂದು ಕನ್ನಡ ಸಿನಿಮಾದ ಹೆಸರನ್ನ ನೀವು ಹೇಳಬೇಕು.
1: ಹೇಳ್ತೀನಿ ಮೇಡಮ್.
0: ಹೇಳಿ.
1: ಯಾವ್ದು ಬೇಕು ಮೇಡಮ್?
0: ಯಾವ್ದು ಬೇಕು ಅಲ್ಲ ಸರ್,
1: ಯಾವ ಪದ ಅಂತ.
0: ಗ, ಗ ಇಂದ ಶುರು ಆಗುವಂತದ್ದು.
1: ಗಾನ?
0: ಹೌದು.
1: ಗಲಾಟೆ ಸಂಸಾರ.
0: ಗಲಾಟೆ ಸಂಸಾರ. ನಿಮ್ಮ ಹೆಸರು?
1: ಹೆಬ್ಬಾಳಿನ ರಮೇಶ್ ಅಂತ.
0: ರಮೇಶ್ ಅವರೇ ಧನ್ಯವಾದಗಳು.
1: ನಮಸ್ತೆ.

0: ನಮಸ್ತೆ.
1: ಹಲೋ,
0: ನಮಸ್ತೆ, ಯಾರು ಮಾತಾಡೋದು?
1: ನಮಸ್ತೆ ಮೇಡಮ್, ಅರೇ ಒನ್ನೂರಲ್ಲಿ ಹನುಮಂತಾಪುರದಿಂದ.
0: ನೀವು ಚ ಅಕ್ಷರದಿಂದ ಹೇಳಬೇಕು. ಚ
1: ಚ ಚಲಿಸುವ ಮೋಡಗಳು.
0: ಚಲಿಸುವ ಮೋಡಗಳು. ಧನ್ಯವಾದಗಳು.
1: ಧನ್ಯವಾದ ಮೇಡಮ್.

0: ನಮಸ್ತೆ.
1: ನಮಸ್ತೆ.
0: ನೀವು ಜ ಅನ್ನೋ ಅಕ್ಷರದಿಂದ ಕನ್ನಡ ಸಿನಿಮಾದ ಹೆಸರನ್ನ ಹೇಳಬೇಕು. ಜ
1: ಜ ಜಗದೇಕ ವೀರನ ಕತೆ.
0: ಜಗದೇಕ ವೀರನ ಕತೆ ಅಂತಿದ್ಯಾ?
1: ಹಲೋ,
0: ಜಗದೇಕ ವೀರನ ಕತೆ ಅಂತಿದ್ಯಾ ಸಿನಿಮಾ?
1: ಜಗದೇಕ ವೀರನ ಕತೆ ಇದೆ.
0: ಇದೆಯಾ? ನಿಮ್ ಹೆಸರು?
1: ಜಗದೇಕ ವೀರ ಇದೆ. ಬೂದಿಗೆರೆ ಮುರುಳಿ ಮೇಡಮ್.
0: ಮುರುಳಿ, ಧನ್ಯವಾದಗಳು.
1: ಬೂದಿಗೆರೆ ಮುರುಳಿ.
0: ನಮಸ್ತೆ. ನಮಸ್ತೆ.
1: ಧನ್ಯವಾದ.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಫ ದೊಡ್ಡ
1: ಶೋಭಾ ಅಂತ ಮೇಡಮ್, ಹಾಸನಿಂದ.
0: ಯಾರು ಮಾತಾಡೋದು?
1: ಶೋಭಾ ಅಂತ ಮೇಡಮ್.
0: ಶೋಭಾ ಹಾಸನಿಂದ. ನೀವು ಫ
1: ಹಾಸನಿಂದ
0: ದೊಡ್ಡ ಅಕ್ಷರ ಫ ಇಂದ ಕನ್ನಡ ಸಿನಿಮಾದ ಹೆಸರನ್ನ ಹೇಳಬೇಕು. ಫ
1: ಪಾನ
0: ಫ ಫ ದೊಡ್ಡ ಫ
1: ಪಾನ ಮೇಡಮ್. ಪಾನ
0: ಫ ಪ ಫ ಬರುತ್ತಲ್ಲ ದೊಡ್ಡ ಫ. ಫಲಿತಾಂಶ ಫಲಿತಾಂಶ ಅಂತ ಇದೆಯಾ ಕನ್ನಡ ಚಿತ್ರ?
1: ಫಲಿತಾಂಶ ಅಂತ ಇದೆ ಮೇಡಮ್.
0: ಧನ್ಯವಾದ.
1: ಮತ್ತೆ ಜಯದೇಶ್ ಆಕ್ಟ್ ಮಾಡಿರೋದು.
0: ಶೋಭಾ ಅವರೇ ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್.

0: ನಮಸ್ತೆ.
1: ಹಲೋ,
0: ನಮಸ್ತೆ. ಯಾರು ಮಾತಾಡೋದು?
1: ಗೀತಾ ಜೋಶಿ. ನಮಸ್ತೆ
0: ಗೀತಾ ಜೋಶಿ ಅವರೇ. ನೀವು ದೊಡ್ಡ ಖ ಇಂದ ಶುರು ಆಗೋ ಕನ್ನಡ ಚಿತ್ರದ ಹೆಸರನ್ನ ಹೇಳಬೇಕು. ಖ
1: ಖ ಕ ಖ ಕೊಬ್ಬರಿ ಖ
0: ದೊಡ್ಡ ಖ. ಖ ಇಂದ ಹೇಳಬೇಕು, ಪಟ್ಟಂತ ಹೇಳಬೇಕು. ಖಳನಾಯಕ. ಖಳನಾಯಕ ಕನ್ನಡ ಹಿಂದಿ ಎರಡು ಆಗ್ತದ?
1: ಕನ್ನಡದಲ್ಲಿ ಇರ್ಬೋದು, ಡೌಟ್ ನಂಗೆ ಗೊತ್ತಿಲ್ಲ.
0: ಇನ್ನೊಂದು ಹೇಳಿ,
1: ತಲೆ ಓಡಿಸ್ತಾ ಇದೀನಿ, ಬರ್ತಾ ಇಲ್ಲ.
0: ಅನುಮಾನ ಇದ್ರೆ ಇನ್ನೊಂದು ಹೇಳಿ, ಇನ್ನೊಂದು ಕನ್ನಡ ಸಿನಿಮಾ ಹೇಳಿ, ಚಿತ್ರದ ಹೆಸರು ಹೇಳಿ.
1: ಬರ್ತಾ ಇಲ್ಲ,
0: ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಗೀತಾ ಅವರೇ.

0: ನಮಸ್ತೆ.
1: ಹಲೋ
0: ನಮಸ್ತೆ, ಯಾರು ಮಾತಾಡೋದು?
1: ಹಲೋ
0: ನಮಸ್ತೆ, ಯಾರು ಮಾತಾಡೋದು?
1: ನಾನು ಆಶಾ ಶ್ರೀನಿವಾಸ್ ಅಂತ ಮೇಡಮ್, ಬಿನ್ನಿಪೇಟೆಯಿಂದ.
0: ಆಶಾ ಶ್ರೀನಿವಾಸ್, ನಿಮಗೆ ಸಿಕ್ತಿರೋ ಅಕ್ಷರ ಜ. ಹೌದು,
1: ಜನನಾಯಕ.
0: ಜನನಾಯಕ, ಧನ್ಯವಾದಗಳು ಆಶಾ. ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.

ಹೌದು, ಸಮಯ ಆಗೇ ಬಿಡ್ತು ಹೋಮ್ ಬಿಸಿಲು ಕಾರ್ಯಕ್ರಮನ ಮುಗಿಸುವಂತಹ ಸಮಯ. ಇದ್ದಂತಹ ತುಂಬ ಕಡಿಮೆ ಸಮಯದಲ್ಲಿ ನಾವಿವತ್ತು ವಿಭಿನ್ನವಾದಂತಹ ಹೋಮ್ ಬಿಸಿಲಿನ ಆಟ ಆಡಿದ್ವಿ. ಕನ್ನಡ ಸಿನಿಮಾದ ಹೆಸರುಗಳನ್ನು ನಾನು ನಿಮಗೆ ಆ ಒಂದು ಅಕ್ಷರವನ್ನು ಕೊಟ್ಟು ಕನ್ನಡ ಸಿನಿಮಾದ ಹೆಸರನ್ನ ಹೇಳಿ ಅಂತ ಹೇಳಿದೆ. ಕೆಳಗರು ಕರೆಯನ್ನು ಮಾಡಿ ಸರಿಯಾದ ಉತ್ತರವನ್ನು ಕೊಟ್ಟರು. ಸರಿಯಾದ ಉತ್ತರ ಕೊಟ್ಟವ್ರಿಗೆ ಮೆಚ್ಚುಗೆ ಚಪ್ಪಾಳೆ ಕೊಡಲೇಬೇಕಲ್ಲ. ಹೊಂಬಿಸಲು ಯಾವಾಗಲೂ ನಿಮ್ಮ ಸಂದೇಶಗಳು ಬರ್ತಾ ಇರುತ್ತೆ, ಅದ್ರ ಮೂಲಕ ನಾವು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀವಿ, ಆಟವನ್ನು ಆಡ್ತಾ ಇರ್ತೀವಿ. ಇವತ್ತು ಕರೆಯದಿಂದ ತಗೊಳ್ಳೋದ್ರ ಮೂಲಕ ಹೊಸದಾಗಿ ಒಂದು ವಿಭಿನ್ನವಾದಂಥ ಪ್ರಯತ್ನದೊಂದಿಗೆ ಆಗಿತ್ತು. ಯಶವತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಗೆಳತಿ ಮಂಜು. ಮತ್ತೆ ಸಿಗ್ತೀನಿ ವಿಸ್ಮಯ ಜಗತ್ತಿನೊಂದಿಗೆ.

0: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನ್ ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ, ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

ಸಮಯ ಆಗಿದೆ 4:04:08. ಸ್ನೇಹಿತರೆ, ಹೊಂ ಬಿಸಿಲು ಕಾರ್ಯಕ್ರಮ ಹೇಗೆ, ಆ ಸಮಯ ಹೇಗೆ ಕಳೆದೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಕೇಳುಗರು ಕರೆ ಮಾಡ್ತಾಯಿದ್ರು, ಇಷ್ಟೊಂದು ಕರೆಗಳು ಬರ್ತಾಯಿತ್ತು, ಹಾಗೆ ಎಸ್ ಎಮ್ ಎಸ್ ಕೂಡ, ಮಂಜು ಇದನ್ನು ತಗೊಳ್ಳಿ ಅಂತ. ಇವತ್ತು ಸಂದೇಶಗಳನ್ನ ತಗೊಳ್ಳಿಲ್ಲ ನಾನು, ಕೇವಲ ಕರೆಗಳಲ್ಲಿ ಮಾತ್ರ ಉತ್ತರಗಳನ್ನ ತಗೊಂಡೆ. ಒಂದು ಹೊಸ ಪ್ರಯತ್ನ ಅಂತಷ್ಟೇ ಸ್ನೇಹಿತರೆ. ಆಗಲಿ, ಇದು ವಿಸ್ಮಯ ಜಗತ್ತು. ಹೌದು,

ಹೌದು ಸ್ನೇಹಿತರೆ, ಜಗತ್ತಿನಲ್ಲಿ ಅನೇಕ ವಿಚಿತ್ರ ಸಂಗತಿಗಳು, ಹಾಗೆ ಆಶ್ಚರ್ಯ ಅನಿಸುವಂತಹ ಸಂಗತಿಗಳು ಅನೇಕ ಇದೆ. ಆದರೆ ನಮಗೆ ಕಣ್ಣು ಮುಂದೆ ಕಾಣದೇ ಇರ್ಬೋದು, ಅಂದರೆ ನಮ್ಮ ಸುತ್ತಮುತ್ತಲೂ ಇಲ್ಲದೆ ಇರ್ಬೋದು, ಆದರೆ ಹಲವಾರಿವೆ. ಅದರಲ್ಲಿ ಒಂದು ಸರೋವರ ಇದೆ ಸ್ನೇಹಿತರೆ. ಇದು ಅಂತಿಂತ ಸರೋವರ ಅಲ್ಲ, ಅಥವಾ ತಿಳಿ ನೀರಿನ ಸರೋವರ ಕೂಡ ಅಲ್ಲ, ಸಿಹಿ ನೀರಿನ ಸರೋವರ ಕೂಡ ಅಲ್ಲ.

ಕುದಿಯುವಂತಹ ಸರೋವರ. ಎಲ್ಲಿದೆಯಪ್ಪ ಈ ಕುದಿಯೋ ಸರೋವರ ಅಂತೀರಾ? ಕೆರೆಬಿಯನ್ ದ್ವೀಪದ ಡೊಮಿನಿಕಾದಲ್ಲಿದೆ ಈ ಕುದಿಯುವ ಸರೋವರ. ಇದರ ನೀರು ಬೂದು ಮತ್ತು ನೀಲಿ ಬಣ್ಣದಲ್ಲಿರುತ್ತೆ. ಗುಳ್ಳೆ ಬರುತ್ತಾ ಹಬೆಯಾಡ್ತಾ ಇರುತ್ತೆ ಈ ಸರೋವರ. ಇದ್ರ ಬಗ್ಗೆ ಇನ್ನೊಂದಷ್ಟು ಹೇಳ್ತೀನಿ, ಕೇಳ್ತಾ ಇರಿ.

ವಿಸ್ಮಯ ಜಗತ್ತಿನಲ್ಲಿ ಒಂದು ಕುದಿಯೋ ಸರೋವರದ ಬಗ್ಗೆ ವಿಷಯಗಳನ್ನ ಹಂಚ್ತಾ ಇದೆ. ಹೌದು, ಈ ಕುದಿಯೋ ಸರೋವರ ಕೆರೆಬಿಯನ್ ದ್ವೀಪದ ಡೊಮಿನಿಕಾದಲ್ಲಿದೆ ಅಂತ ಹೇಳಿದೆ. ಸುತ್ತಲೂ ದಟ್ಟ ಕಾಡು, ಮಧ್ಯೆ ಈ ಕುದಿಯುವಂತಹ ಸರೋವರ. ನೋಡೋಕ್ಕೆ ನಿಜವಾಗ್ಲೂ ನರಕದ ಬಾಗಿಲು ತೆರೆದ ಹಾಗಿರುತ್ತಂತೆ. ಯಾಕಪ್ಪ ಅಂತೀರಾ? ಈ ಸರೋವರದಲ್ಲಿ ಯಾವಾಗಲೂ ಗುಳ್ಳೆ ಬರ್ತಾ ಹಬೆ ಆಡ್ತಾ ಇರುತ್ತೆ. ಇದರ ನೀರಿನ ಉಷ್ಣಾಂಶ ಎಷ್ಟು ಗೊತ್ತಾ? ಅದರಲ್ಲೂ ಇದರ ಅಂಚಿನಲ್ಲಿ ಅಂದರೆ ದಡದ ಹತ್ತಿರ ಇರುವಂತಹ ನೀರಿನ ಉಷ್ಣಾಂಶ 90 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಂದರೆ ಇನ್ನು ಮಧ್ಯದಲ್ಲಿ ಎಷ್ಟಿರ್ಬೋದು? ಖಂಡಿತ ಯಾರು ಅಳೆಯುವಂಥ ಧೈರ್ಯವನ್ನು ಮಾಡಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಭೂಮಿಯ ಆಳದಲ್ಲಿರುವ ಮ್ಯಾಗ್ಮಾ ಚೇಂಬರ್ ಈ ಸರೋವರಕ್ಕೆ ಹತ್ತಿರದಲ್ಲಿರೋದ್ರಿಂದ ಹೀಗಾಗುತ್ತೆ ಅನ್ನೋದು ವಿಜ್ಞಾನಿಗಳ ಆಂಬೋಣ. ಅಂದರೆ ಭೂಮಿಯ ಶಾಖ ಹೊರಬರಕ್ಕೆ ಇರುವಂತಹ ಚಿಮಣಿಗಳು ಈ ಕುದಿಯುವಂತಹ ಸರೋವರ ಅಂತ ಹೇಳ್ಬೋದು ಅಂತ ಹೇಳಲಾಗುತ್ತೆ. ಅಂದರೆ ನಾವು ಎಷ್ಟು ಸುರಕ್ಷಿತವಾಗಿದ್ದೀವಿ ಅಂತ ಈಗ ಅನಿಸುತ್ತಾ? ಖಂಡಿತ. ಇನ್ನೊಂದಿಷ್ಟು ವಿಸ್ಮಯ ಜಗತ್ತು ಸಂಗತಿಗಳನ್ನು ಹಂಚ್ಕೊಳ್ತೀನಿ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು, ನಿಮ್ಮದೇ ನೆಚ್ಚಿನ ಕಾರ್ಯಕ್ರಮ ವಿಸ್ಮಯ ಜಗತ್ತು.

ಹೌದು, ಇವತ್ತಿನ ಸಂಜೆ ವಿಸ್ಮಯ ಜಗತ್ತಿನ ಸಂಗತಿಗಳೊಂದಿಗೆ ಸಾಗ್ತಾ ಇದೆ ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲಲಿ. ಕುದಿಯೋ ಒಂದು ಸರೋವರದ ಬಗ್ಗೆ ತಿಳ್ಕೊಂಡ್ವಿ. ಈಗ ಒಂದು ಪ್ರದೇಶ, ಒಂದು ತ್ರಿಕೋನ ಆಕಾರದ ಒಂದು ಪ್ರದೇಶ ಇದೆ ಅಟ್ಲಾಂಟಿಕ್ ಸಾಗರದಲ್ಲಿ. ಈ ಅಟ್ಲಾಂಟಿಕ್ ಸಾಗರದ ಮಿಯಾಮಿ, ಬರ್ಮುಡಾ ಮತ್ತು ಪೋರ್ಟ್ರಿಕೋ ಇದೆ ಈ ಮೂರು ಪ್ರದೇಶಗಳು. ಈ ಪ್ರದೇಶಗಳು ಒಂದು ತ್ರಿಕೋನಾಕೃತಿಯ ಒಂದು ಪ್ರದೇಶವನ್ನು ನಿರ್ಮಾಣ ಮಾಡುತ್ತೆ. ಈ ಪ್ರದೇಶದ ವಿಸ್ಮಯ ಏನಪ್ಪ ಅಂದರೆ, ಇಲ್ಲಿ ಹೋದ ನೂರಾರು ಹಡಗುಗಳು, ವಿಮಾನಗಳು ಇಲ್ಲಿವರೆಗೂ ಪತ್ತೆಯಾಗಿಲ್ಲ, ನಾಪತ್ತೆಯಾಗಿವೆಯಂತೆ. ಅಂದರೆ ಈ ತ್ರಿಕೋನ ಪ್ರದೇಶಕ್ಕೆ ಹೋದ ಯಾವುದೇ ಹಡಗು ಇರ್ಬೋದು, ವಿಮಾನ ಇರ್ಬೋದು, ಇಲ್ಲಿವರೆಗೂ ಪತ್ತೆಯಾಗಿಲ್ಲ. ಏನಾದವು, ಎಲ್ಲಿ ಹೋದವು, ಹೇಗಾದವು ಅನ್ನೋದು ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲದ ವಿಷಯ. ಇದಕ್ಕೆ ಕಾರಣ ಏನು? ಅಲ್ಲಿನ ವಿಚಿತ್ರ ಹವಾಮಾನ ಕಾರಣನ, ಅಥವಾ ಕಾಂತೀಯ ಕ್ಷೇತ್ರದ ವ್ಯತ್ಯಾಸವ, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಒಂದು ವ್ಯತ್ಯಾಸವ, ಅಥವಾ ಸಮುದ್ರದೊಳಗಿನ ಮೀಥೇನ್ ಅನಿಲದ ಒಂದು ಸ್ಫೋಟದಿಂದ ಹೀಗಾಗ್ತಿದೆಯಾ, ಅಥವಾ ಕೆಲವರು ಹೇಳ್ತಾರೆ ಏಲಿಯನ್ಗಳ ಕೆಲಸ ಅಂತ ಕೂಡ ಹೇಳ್ತಾರೆ. ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ಇನ್ನೂ ಕೆಲವು ರಹಸ್ಯಗಳು ನಮ್ಮ ಬುದ್ಧಿಗೆ ನಿಲ್ಕೋದಿಲ್ಲ. ಪ್ರಕೃತಿಯ ಒಗಟುಗಳನ್ನ ಭೇದಿಸೋದು ಅಷ್ಟು ಸುಲಭ ಅಲ್ಲ ಅನ್ನೋದಕ್ಕೆ ಈ ಅಟ್ಲಾಂಟಿಕ್ ಸಾಗರದ ಈ ತ್ರಿಕೋನ ಪ್ರದೇಶ ಸಾಕ್ಷಿ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ವಿಸ್ಮಯ ಜಗತ್ತು ಬಹಳನೇ ವಿಸ್ಮಯವಾಗಿದೆ ಅಂತ ಅನೇಕ ಕೇಳುಗರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹೌದು, ದ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದಗಳು ಅಂತ ಕೇಳುಗರು ಸಂದೇಶ ಕಳಿಸಿದ್ದಾರೆ. ಈಗ ಆಕಾಶದಿಂದ ಮೀನು ಮತ್ತು ಕಪ್ಪೆಗಳ ಮಳೆಯಾಗುವಂತಹ ಒಂದು ಪ್ರದೇಶ ಇದೆ ಸ್ನೇಹಿತರೆ. ಏನಪ್ಪ ಮಂಜು ಇನ್ನೊಂದ್ಸಲ ಹೇಳಿ ಅಂತೀರಾ? ಹೌದು ಕಣ್ರಿ, ಹೊಂಡುರಾಸ್ ದೇಶದ ಯೋರೋ ಎಂಬ ಊರಲ್ಲಿ ವರ್ಷಕ್ಕೊಂದ್ಸಲ ಆಕಾಶದಿಂದ ಮೀನು ಮತ್ತು ಕಪ್ಪೆಗಳ ಮಳೆಯಾಗುತ್ತಂತೆ. ಕತೆ ಅನ್ಕೋಬೇಡ್ರಿ, ಖಂಡಿತ ಇದು ನೂರಾರು ವರ್ಷಗಳಿಂದ ನಡೀತಾ ಇರೋ ಪರಮ ಸತ್ಯ. ಯಾಕೆ ಹೀಗಾಗುತ್ತೆ ಅಂತೀರಾ? ಭಾರಿ ಬಿರುಗಾಳಿಗೆ ಸಮುದ್ರದಿಂದ ಅಥವಾ ಸಮುದ್ರದ ನೀರು ಸುಂಟರ್ ಗಾಳಿಯ ರೂಪದಲ್ಲಿ ಮೇಲಕ್ಕೆ ಹೋಗಿ ಮೋಡದ ಜೊತೆ ಸೇರಿಕೊಂಡು ನಂತರ ಈ ಪ್ರಾಣಿಗಳನ್ನು ಅಂದರೆ ಈ ಮೀನು ಕಪ್ಪೆಗಳನ್ನ ಎತ್ಕೊಂಡು ಬಂದು ಇಲ್ಲಿ ಸುರಿಯುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆದರೆ ಇಲ್ಲಿನ ಜನ ಮಾತ್ರ ಇದು ದೇವರ ಪವಾಡ, ಇದೊಂದು ದೇವರ ಸೃಷ್ಟಿ ಅಂತಲೇ ನಂಬ್ಕೊಂಡಿದ್ದಾರೆ. ಯಾರು ಏನು ಅಂದ್ಕೊಂಡ್ರೇನು, ಮತ್ಸ್ಯ ಪ್ರಿಯರಿಗೆ ಹಬ್ಬವೋ ಹಬ್ಬ. ಹೌದು, ಮೀನು ಹಾಗೂ ಕಪ್ಪೆ ಒಳ್ಳೆಯ ಸ್ವಾದಿಷ್ಟ ಅಡುಗೆನ ಮಾಡ್ಕೊಂಡು ತಿನ್ಬೋದು, ಅದು ಫ್ರೀಯಾಗಿ. ಹೊಂಡುರಾಸ್ ದೇಶದ ಯೋರೋ ಈ ಊರಲ್ಲಿ ವರ್ಷಕ್ಕೊಮ್ಮೆ ಮೀನು ಮತ್ತು ಕಪ್ಪೆಗಳ ಮಳೆಯಾಗುತ್ತಂತೆ.

ಹೌದು, ಸಂಚಾರಿ ಆಗಲೇಬೇಕು, ಆಗಲೇ ನಮಗೆ ಈ ಜಗತ್ತಿನ ವಿಸ್ಮಯಗಳು ಗೊತ್ತಾಗುತ್ತೆ. ಅನೇಕ ಕೇಳುಗರು ಹೊಸ ವಿಷಯಗಳನ್ನ ತಿಳ್ಕೊಂಡ್ವಿ, ಧನ್ಯವಾದಗಳು ಅಂತ ಸಂದೇಶ ಕಳಿಸಿದ್ದಾರೆ. ಕೊನೆಯದಾಗಿ ಇನ್ನು ಒಂದು ಸಂಗತಿಯನ್ನು ಹೇಳೋಣ ಸ್ನೇಹಿತರೆ. ಈಗ ನಾನು ಹೇಳಲಿಕ್ಕೆ ಹೊರಟಿರೋದು ಈಸ್ಟರ್ ಐಲ್ಯಾಂಡ್ ಬಗ್ಗೆ. ಏನಪ್ಪ ವಿಶೇಷ ಅಂತೀರಾ? ಇದು ಚಿಲಿಯಿಂದ ಸುಮಾರು 3,000 ಕಿಲೋಮೀಟರ್ನಲ್ಲಿ ಇದೆ ಈಸ್ಟರ್ ಐಲ್ಯಾಂಡ್. ಇಲ್ಲಿನ ವಿಶೇಷ ಅಂದರೆ ಈ ಇಡೀ ದ್ವೀಪದಲ್ಲಿ 100+ ದೈತ್ಯಾಕಾರದ ಕಲ್ಲಿನ ತಲೆಗಳು, ಅಂದರೆ ಮೋಯ್ ಅಂತ ಕರೀತಾರೆ, ಆ ಕಲ್ಲಿನ ತಲೆಗಳು ನಿಂತಿವೆಯಂತೆ. ಒಂದೊಂದು ತಲೆ ಕೂಡ ಒಂದೊಂದು ಟ್ರಕ್ ಗಾತ್ರದಷ್ಟಿದೆ. ಅಂದರೆ ಇನ್ನೆಷ್ಟು ದೊಡ್ಡದಾಗಿರ್ಬೋದು ಈ ಕಲ್ಲಿನ ತಲೆಗಳು. 100+ ಹಿಂದೆ ಇಲ್ಲಿನ ಆದಿವಾಸಿಗಳು ಇವುಗಳನ್ನ ಇಲ್ಲಿ ಯಾಕೆ ಕೆತ್ತಿದ್ರು? ಅಷ್ಟು ಭಾರದ ಕಲ್ಲುಗಳನ್ನ ಬೆಟ್ಟದಿಂದ ಸಮುದ್ರದ ತೀರಕ್ಕೆ ಹೇಗೆ ತಂದ್ರು ಅನ್ನೋದು ಇವತ್ತಿಗೂ ಬಿಡಿಸಲಾಗದ ಒಗಟು. ಕೆಲವರು ಅನ್ಕೊಳ್ತಾರೆ ಏಲಿಯನ್ಗಳು ಬಂದು ಏನಾರು ಮಾಡಿರ್ಬೋದಾ ಅಂತ, ಇನ್ನು ಕೆಲವರು ಇದು ನಮ್ಮ ಪೂರ್ವಜರ ನೆನಪು, ಅದಕ್ಕೋಸ್ಕರ ಇದನ್ನು ಮಾಡಿದ್ದಾರೆ ಅಂತ ಅನ್ಕೋತಾರೆ. ಏನೇ ಆಗಲಿ, ಈ ತಂತ್ರಜ್ಞಾನ ಮಾತ್ರ ತುಂಬಾ ಅದ್ಭುತ. ಈಸ್ಟರ್ ಐಲ್ಯಾಂಡ್

ಹೌದು, ಇದೇ ರೀತಿಯ ವಿಸ್ಮಯ ಅಂದರೆ ಬಹಳನೇ ಆಶ್ಚರ್ಯ ಅನಿಸುವಂತಹ ವಿಷಯಗಳು ನಿಮ್ಮ ಮುಂದೆ ಇಡ್ತೀವಿ ನಾವು ವಿಸ್ಮಯ ಜಗತ್ತಿನಲ್ಲಿ ಪ್ರತಿ ಶುಕ್ರವಾರ 4 ಗಂಟೆಗೆ ನಿಮ್ಮ ಮುಂದೆ. ಹೌದು, ಅದಕ್ಕಾಗಿ ನೀವು ಸದಾ ಕೇಳ್ತಾ ಇರಬೇಕು ಕನ್ನಡ ಕಾಮನಬಿಲ್ಲಿನ. ಮತ್ತೆ ಸಿಗ್ತೀನಿ, ಜೊತೆಯಾಗ್ತೀನಿ, ಸದಾ ಕೇಳ್ತಾ ಇರಿ. ಇದು ನಿಮ್ಮ ಗೆಳತಿ ಮಂಜು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಎಂದೆಂದಿಗೂ ಯೋರ್ಸ್ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಸಮಯ ಆಗಿದೆ 5:02. ಪ್ರತಿದಿನ 5 ಗಂಟೆ ಅಂದ್ರೆ ಗೊತ್ತಿದೆ ಅಲ್ಲ ಯಾವ ಸಮಯ ಅಂತ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಎಸ್, ಪ್ರತಿ ದಿನ 5-6 ನಾನ್ ಸ್ಟಾಪ್ ಸಂಜೆ ಸೂಪರ್ ಹಿಟ್ ಕಾರ್ಯಕ್ರಮ ಮೂಡಿ ಬರುತ್ತೆ. ಹೌದು, ಏನೇನೆಲ್ಲ ಮನರಂಜನೆ ಇರುತ್ತೆ, ಏನೇನೆಲ್ಲ ಮಾಹಿತಿ ಇರುತ್ತೆ ತಿಳ್ಕೊಳ್ಳೋಣ ಒಂದು ಹಾಡಿನ ನಂತರ. ಇವತ್ತು ಒಂದು ರೀತಿ ಒಂದು ತುಂಬ ಮುಖ್ಯವಾದಂತಹ ದಿನ, ತುಂಬ ಇಂಪಾರ್ಟೆಂಟ್ ಆದಂತಹ ದಿನ, ರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡುವಂಥ ದಿನ. ಯಾವ ದಿನ ಅದು, ಏನು ಕತೆ, ಎಲ್ಲದರ ಬಗ್ಗೆ ಹೇಳ್ತೀನಿ. ಬೆಂಗಳೂರು ಅಂತೂ ಸಿಕ್ಕಾಪಟ್ಟೆ ಮಳೆ ಮಳೆ ಮಳೆನಲ್ಲಿ ತುಂಬ ಹೋಗಿದೆ. ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಅಂತೂ ಆಗ್ತಾನೆ ಇದೆ, ದಟ್ಟಣೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಸೊ ಆಲ್ಟರ್ನೇಟಿವ್ ರೂಟ್ಸ್ ಕೂಡ ಬಳಸ್ತಾ ಇರ್ತೀರಿ, ಹಾಗೆ ನೀವು ಕೂಡ ಬರ್ತ್ ಕಳಿಸಿ ಎಲ್ಲಪ್ಪ ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ ಅಂತ, ಸೊ ದ್ಯಾಟ್ ಆ ರೋಡನ್ನು ನಾವು ಮಿಸ್ ಮಾಡಬಹುದು. ಹಾಗೆ ಮೊಟ್ಟ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ ಚಿತ್ರ ಅವರ ಧ್ವನಿಲಿ, ಸೊಗಸಾಗಿರುವಂಥ ಗೀತೆ ಲಾಲಿ ಚಿತ್ರದ್ದು. ಚಿತ್ರ ಅವರು ಧ್ವನಿಗೂಡಿಸಿದ್ದಾರೆ, ಹಾಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಹಾಗೆ ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಜೇನ್ ಮಳೆ, ಜೂನ್ ಮಳೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲ ಇದು ಆಗಸ್ಟ್ ಮಳೆ ಸದ್ಯಕ್ಕೆ. ಈ ಗೀತೆ, ಈ ಮಳೆ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ಹೊತ್ತಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನ್ ಸ್ಟಾಪ್ ಹಾಡು ಹಾಗೂ ಮಾತಿನ ಜೊತೆ ನಿಮ್ಮ ಜೊತೆ ಆಗ್ತಾ ಇರೋದು ತೇಜಾ.

ಹೌದು, ಜೂನ್ ಮಳೆ, ಜೇನ್ ಮಳೆ ಎಲ್ಲ ಬಂತು. ಆಗಸ್ಟ್ ಮಳೆನೂ ಕೂಡ ಸದ್ಯಕ್ಕೆ ನಡೀತಾ ಇದೆ. ಲಾಲಿ ಚಿತ್ರದ ಗೀತೆಯನ್ನ ಈಗಷ್ಟೇ ಕೇಳಿದ್ರೆ ಸ್ನೇಹಿತರೆ, ಹೌದು ಇವತ್ತು ಒಂದು ಮಹೋನ್ನತವಾದಂತಹ ದಿನ ಅಂತ ಹೇಳ್ತಾ ಇದೆ. ಹೌದು, ಇವತ್ತು ರಾಷ್ಟ್ರೀಯ ಕೈಮಗ್ಗ ದಿನ, ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ. ಪ್ರತಿಯೊಂದು ಖರ್ಚಿಫಿಂದ ಹಿಡಿದು ಒಂದು ದೊಡ್ಡ ಸೀರೆವರೆಗೂ ಕೂಡ ಅಪಾರವಾದಂತಹ ಪಾತ್ರ ವಹಿಸಿದೆ ಕೈಮಗ್ಗ ಅಂತ ಹೇಳಬೇಕು. ಈ ಪ್ರತಿಯೊಬ್ಬರಿಗೂ ಕೂಡ ಒಂಥರ ಆಪ್ಯಮಾನ, ಕೆಲವೊಂದೊಂದು ನಶಿಸಿ ಹೋಗ್ತಾ ಇತ್ತು, ಬಟ್ ಈಗ ಸ್ವಲ್ಪ ಲೈಮ್ ಲೈಟ್ಗೆ ಬರ್ತಾ ಇದೆ ಅಂತ ಹೇಳಬೇಕು. ಸೊ ಆ ಎಲ್ಲ ಹ್ಯಾಂಡ್ಲೂಮ್ಸ್ ಬಗ್ಗೆ ನಾವು ಮಾತಾಡೋಣ. ನೀವು ಕೂಡ ಬರೆದು ಕಳಿಸ್ಬೋದು ಯಾವ ರೀತಿಯ ಒಂದು ಹ್ಯಾಂಡ್ಲೂಮ್ ಸಾರಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ. ಸೊ ಹ್ಯಾಂಡ್ಲೂಮ್ಸಲ್ಲಿ ನಾವು ಏನು ಕೊಂಡ್ಕೊಂಡ್ರು ಕೂಡ ಸೀರೆಗೆ ಅದರದೇ ಆದಂತಹ ಒಂದು ಮಹತ್ವ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಯಾವ ಸೀರೆ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಸೊ ರಾಜಸ್ಥಾನದ ಅಥವಾ ವೆಸ್ಟ್ ಬೆಂಗಾಲ್ದ, ನಮ್ಮ ಕರ್ನಾಟಕದ, ಹಾಗೆ ತಮಿಳ್ನಾಡ್ದ, ಯಾವುದು ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಬರೆದು ಕಳಿಸಿ. ಹಾಗೆ ಟ್ರಾಫಿಕ್ ಅಪ್ಡೇಟ್ಸನ್ನು ಕೂಡ ನೀವು ಕೊಡ್ಬೋದು ವಾಟ್ಸ್ಆ್ಯಪ್ ಮುಖಾಂತರ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901014809108013. ಅಪ್ ನೆಕ್ಸ್ಟ್ ನಿಮ್ಮೆಲ್ಲರಿಗೋಸ್ಕರ ಈ ಸೊಗಸಾಗಿರೋಂಥ ಗೀತೆ ಮೂಡಿ ಬರ್ತಾ ಇದೆ. ಒಲವ ಮೊದಲ ಝಳಕ ಅನ್ನೋಂಥ ಗೀತೆ ಮೂಡಿ ಬರ್ತಾ ಇದೆ. ಚಾರ್ಮಿನಾರ್ ಚಿತ್ರದ್ದು, ಲೋಕೇಶ್ ಕೃಷ್ಣ ಅವರ ಸಾಹಿತ್ಯ, ಹರಿ ಅವರ ಅವರ ಹಾಡುಗಾರಿಕೆ, ಹಾಗೆ ಹರಿ ಅವರದೇ ಸಂಗೀತ ಈ ಗೀತೆಗಿದೆ. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ನಾನ್ ಸ್ಟಾಪ್ ಸಂಜೆಯಲ್ಲಿ.

ಚಕ್ರವರ್ತಿ ಚಿತ್ರದ ಒನ್ ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನು ಈಗಷ್ಟೇ ಕೇಳಿದ್ರಿ. ಅರ್ಮಾನ್ ಮಲಿಕ್ ಅವರ ಹಾಡುಗಾರಿಕೆ, ಹಾಗೆ ಶ್ರೇಯಾ ಘೋಷಾಲ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸೂಪರ್ ಸಂಗೀತ ಹೀಗಿದ್ದು. ಮಳೆಯಲ್ಲಿ ಕಾರ್ನಲ್ಲಿ ಟ್ರಾವೆಲ್ ಮಾಡ್ತಾ ಈ ಗೀತೆಯನ್ನು ಕೇಳಿದ್ರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಹಾಗೆ ಮತ್ತಷ್ಟು ಮಾಹಿತಿ ಕೂಡ ಇದೆ ಸ್ನೇಹಿತರೆ. ಇವತ್ತು ರಾಷ್ಟ್ರೀಯ ಕೈಮಗ್ಗದ ದಿನ ಅಂತ ಕೂಡ ಹೇಳ್ತಾ ಇದ್ವಿ. ಪ್ರತಿ ವರ್ಷ ಆಗಸ್ಟ್ 7ನ್ನ ರಾಷ್ಟ್ರೀಯ ಕೈಮಗ್ಗದ ದಿನ ಅಂತ ಆಚರಿಸಲಾಗುತ್ತೆ. ಆಗಸ್ಟ್ 7ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂದರೆ, ಆಗಸ್ಟ್ 7 1905ರಲ್ಲಿ ಸ್ವದೇಶಿ ಚಳವಳಿ ಶುರುವಾಯಿತು. ಇದರ ಪ್ರಯುಕ್ತ 2015ರಿಂದ ಈ ಪ್ರತ್ಯೇಕವಾದಂತಹ ದಿನಾಚರಣೆ ಜಾರಿಗೆ ಬಂತು. ಭಾರತೀಯ ಕೈಮಗ್ಗ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಕೆಲಸಗಳಲ್ಲಿ ಸಾಕಷ್ಟು ಮುಂದಿದೆ ಅಂತಲೇ ಹೇಳಬೇಕು. ಆ ರೀತಿಯ ಬಟ್ಟೆ ತೊಟ್ಟಾಗ್ಲೇ ಏನೋ ಒಂದು ರೀತಿ ಒಂದು ಡಿಗ್ನಿಫೈಡ್ ಫೀಲ್ ಕೊಡುತ್ತೆ. ಬಹಳಷ್ಟು ಜನಕ್ಕೆ ಈ ಫೀಲ್ ಅಂತೂ ಹಾಗೆ ಆಗಿರುತ್ತೆ ಅನಿಸುತ್ತೆ. ಏನು ಹೇಳ್ತೀರಿ? ಹಾಂ, ಹೌದು ಹೌದು ಅಂತ ಕೇಳ್ತಾ ಇದ್ದೀವಿ. ಹೌದು, ನಮ್ಮ ಭಾರತದಲ್ಲಂತೂ ಈ ಒಂದು ಕೈಮಗ್ಗದ ಒಂದು ರಚನೆಗೆ ಸಾಕಷ್ಟು ಮನ್ನಣೆ ದೊರೆತಿದೆ. ಅದೇ ರೀತಿ ಹಲವಾರು ಕಡೆ ಹೋದಷ್ಟು ಕೂಡ ಹಲವಾರು ಸಂಸ್ಕೃತಿಯ ಪರಿಚಯ ಆಗುತ್ತೆ. ನಾನು ಒಂದಷ್ಟು ಕೈಮಗ್ಗದ ಒಂದು ವೆರೈಟಿಯನ್ನು ಹೇಳ್ತೀನಿ. ಇವು ಯಾವ ರಾಜ್ಯಕ್ಕೆ ಸೂಕ್ತ ಅನ್ನೋದನ್ನು ನೀವು ಹೇಳಬೇಕಾಗತ್ತೆ. ಸೊ, ಜಮ್ದಾನಿ, ಬೇಗಂಪುರಿ, ಶಾಂತಿಪುರಿ ಮತ್ತು ಬಲುಚಾರಿ. ಜಮ್ದಾನಿ, ಬೇಗಂಪುರಿ, ಶಾಂತಿಪುರಿ ಮತ್ತು ಬಲುಚಾರಿ, ಈ ರೀತಿಯ ಒಂದು ಕೈಮಗ್ಗ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು? ಬರೆದು ಕಳಿಸಿ ವಾಟ್ಸಾಪ್ ಮುಖಾಂತರ. ನಮ್ಮ ವಾಟ್ಸಾಪ್ ಸಂಖ್ಯೆ 9480901013849408013. ನಿಮ್ಮೆಲ್ಲರಿಗೋಸ್ಕರ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಪ್ರಕಾಶ್ ಕುಮಾರ್ ಜೀವಿ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಸೂಪರ್ ಹಿಟ್ ಗೀತೆ ನಿಮ್ಮೆಲ್ಲರಿಗೋಸ್ಕರ ನಾನ್ ಸ್ಟಾಪ್ ಸಂಜೆಯಲ್ಲಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಮಗ, ನಿನ್ನೆ ನಾನು ನನ್ನ ಸೋದರಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾವು ಸಾಕ್ತಾ ಇದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ರಾಷ್ಟ್ರೀಯ ಕೈಮಗದ ದಿನದ ಪ್ರಯುಕ್ತವಾಗಿ ಹಾಗೆ ಒಂದು ಲೈಟ್ ಕ್ವಿಸ್ ಕೂಡ ಕೇಳಿದ್ದಾಯಿತು. ಸೊ ಜಮ್ದಾನಿ ಎಲ್ಲವೂ ಕೂಡ ಯಾವ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ ಬೆಂಗಾಲ ಅಂತ ಕ್ವೆಶ್ಚನ್ ಮಾರ್ಕ್ ಕೇಳ್ತಾ ಇದ್ರೆ ನಮ್ಮ ರನ್ನಿಂಗ್ ವಿತ್ 00741. ಹೌದು, ಸಂಬಲ್ಪುರಿ ಇವೆಲ್ಲನೂ ಕೂಡ ಆಕ್ಚುಲಿ ಇದೆಲ್ಲನೂ ಕೂಡ ಬೆಂಗಾಲ್, ವೆಸ್ಟ್ ಬೆಂಗಾಲ್ಗೆ ಸೇರಿರುವಂಥದ್ದು. ರಾಜಸ್ಥಾನ ಅಂತ ಕೇಳ್ತಾ ಇದ್ದಾರೆ, ಖಂಡಿತವಾಗ್ಲೂ ಅಲ್ಲ. ಹಾಗೆ ಸತೀಶ್ ಅವರು ಕೂಡ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನೂ ಬಹಳಷ್ಟು ಉತ್ತರಗಳಿದೆ. ಹೌದು ಸ್ನೇಹಿತರೆ, ಈಗಷ್ಟೇ ಕೇಳಿದ್ದು ಶಾಂತಿಪುರಿ, ಹಾಗೆ ಬಲೂಚಾರಿ, ಹಾಗೆ ತಂಗಾಳಿ ಅಂತಲೂ ಕೂಡ ಒಂದು ಸಾರಿ ಇದೆ, ಹಾಗೆ ಜಮ್ದಾನಿ, ಇವೆಲ್ಲವೂ ಸಹ ವೆಸ್ಟ್ ಬೆಂಗಾಲ್ನ ಹ್ಯಾಂಡ್ಲೂಮ್ಸ್ ಒಂದು ಕ್ರೈಟೀರಿಯಾಗೆ ಸೇರತ್ತೆ. ಹಾಗೆ ಇವೆಲ್ಲಕ್ಕೂ ಕೂಡ GI ಟ್ಯಾಗ್ ಇರುವಂಥದ್ದು ಒಂದು ಹೆಗ್ಗಳಿಕೆಯ ವಿಚಾರ, ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಇರುವಂಥದ್ದು. ಅಂದರೆ ಇಡೀ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಬರೀ ಈ ಒಂದು ಪ್ರದೇಶದಲ್ಲಿ ಮಾತ್ರನೇ ಇದರ ತಯಾರಿಕೆ ನಡೆಯುತ್ತೆ. ನಮ್ಮ ಭಾರತದಲ್ಲಿ ಸರಿಸುಮಾರು 40,000-80,000 ಕೂಡ ಕೈಮಗ್ಗದವರು ಇದ್ದಾರಂತೆ. ಸೊ ಹ್ಯಾಂಡ್ಲೂಮ್ ವೀವರ್ಸ್ ಇಷ್ಟು ಜನ ಇದ್ದಾರೆ ಅಂತ ಒಂದು ಸರ್ವೆ ಹೇಳುತ್ತೆ. ಇನ್ನು ಪವರ್ಲೂಮ್ ವೀವರ್ಸ್ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆದರೆ ಇಲ್ಲಿರುವಂತಹ 100,000 ಜನಕ್ಕೂ ಕೂಡ ಬಹಳಷ್ಟು ಉಪಯೋಗ ಆಗಬೇಕು ಅಂತ ಈ ದಿನವನ್ನು ನಿಗದಿಪಡಿಸಿದ್ದಾರೆ. ಹಾಗೆ ವಿಶೇಷವಾಗಿ ಕೂಡ ಈ ದಿನವನ್ನು ಆಚರಿಸ್ತಾರೆ. ಹೇಗೆ, ಏನು ಕಥೆ, ಮುಂದೆ ಹೇಳ್ತೀನಿ. ಹಾಗೆ ಮತ್ತೊಂದು ಕ್ವೆಶ್ಚನ್ ಕೂಡ ಕೇಳ್ತೀನಿ ಸ್ನೇಹಿತರೆ. ಕೋಟಾ ಡೋರಿಯಾ, ಹಾಗೆ ಬಾರ್ಮರ್ ಮತ್ತು ಬಾಂಧಿನಿ, ಹಾಗೆ ಬಿಕನರ್ ಮತ್ತು ಅಜ್ರಕ್. ಅಜ್ರಕ್, ಬಿಕನರ್, ಬಾಂಧಿನಿ, ಹಾಗೆ ಕೋಟಾ ಡೋರಿಯಾ ಮತ್ತು ಬಾರ್ಮರ್, ಇವೆಲ್ಲನೂ ಸಹ ಯಾವ ಒಂದು ಪ್ರದೇಶಕ್ಕೆ ಸೇರುತ್ತೆ? ಈ ಒಂದು ಹ್ಯಾಂಡ್ಲೂಮ್ ರೀತಿಯ ಬಟ್ಟೆಗಳು ಯಾವ ಒಂದು ಪ್ರದೇಶಕ್ಕೆ ಸೇರುತ್ತೆ? ನಮ್ಮ ಭಾರತದ್ದೇ ಅದು, ಖಂಡಿತವಾಗ್ಲೂ ಹೌದು. ಸೊ ಇದು ಭಾರತದಲ್ಲಿ ಯಾವ ಪ್ರದೇಶದಲ್ಲಿ ಇದನ್ನು ತಯಾರು ಮಾಡ್ತಾರೆ? ಬರ್ತ್ ಕಳಿಸಿ ವಾಟ್ಸಾಪ್ ಮುಖಾಂತರ. ನಮ್ಮ ವಾಟ್ಸಾಪ್ ಸಂಖ್ಯೆ 9480909010013 9480109013. ಮತ್ತೊಂದು ಸೊಗಸಾಗಿರುವಂತಹ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಜತಿನ್ ರಾಜ್ ಅವರ ಧ್ವನಿಯಲ್ಲಿ ನಟ ಸಾರ್ವಭೌಮ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಹಾಗೆ ಇಮಾನ್ ಜಿ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ರಿ ಇದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಗಾಳಿಪಟ 2 ಚಿತ್ರದ ಗೀತೆಯನ್ನು ಈಗಷ್ಟೇ ಕೇಳಿದ್ರಿ. ನಿಹಾಲ್ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬಂದಿತ್ತು. ಅರ್ಜುನ್ ಜಾನ್ಯ ಅವರ ಮ್ಯಾಜಿಕಲ್ ಕಂಪೋಸಿಷನ್, ಹಾಗೆ ಪದಗಳನ್ನು ಪೋಣಿಸಿದ್ದು ಜಯಂತ್ ಕಾಯ್ಕಿಣಿ ಅವರು. ಇನ್ನು ಬಾಂದಿನಿ ಹಾಗೆ ಅಜರಕ್ ಇವೆಲ್ಲವೂ ಕೂಡ ಯಾವ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ತಯಾರಿಕೆ ಆಗುತ್ತೆ ಈ ಒಂದು ಕೈಮಗ್ಗದ್ದು ಅಂತ ಕೇಳಿದ್ದೆ. ಬಾಂಬೆ ಇರಬಹುದಾ ಅಂತ ಹೇಳ್ತಾ ಇದ್ದಾರೆ, ಖಂಡಿತ ಇಲ್ಲ. ಕೋಲ್ಕತ್ತಾ ಇರಬಹುದಾ ಅಂತ ಹೇಳ್ತಾ ಇದ್ದಾರೆ, ಅದು ಕೂಡ ಅಲ್ಲ. ಇದು ಪಕ್ಕ ರಾಜಸ್ಥಾನದಲ್ವಾ ಅಂತ ಹೇಳ್ತಾ ಇದ್ದಾರೆ. ಸುರೇಂದ್ರ ಅವರು ಕುಂದಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಸ್, ಎಕ್ಸಾಕ್ಟ್ಲಿ, ಇದು ರಾಜಸ್ಥಾನದ್ದು. ಹಾಗೆ ನಾಗೇಶ್, ದೀಪ್ ಮತ್ತು ಋತ್ವಿಕ್ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕೋಟಾ ಡೋರಿಯಾ ಆಗಿರಬಹುದು ಮತ್ತು ಬಾಂದಿನಿ ಆಗಿರಬಹುದು, ಹಾಗೆ ಬಿಕಾನೇರ್ನ ಉಲ್ಲನ್ ಡೂರೀಸ್ ಆಗಿರಬಹುದು, ಹಾಗೆ ಪಿಚ್ ವೈಟ್ ಟೆಕ್ಸ್ಟೈಲ್ಸ್, ಇದು ಕೂಡ ರಾಜಸ್ಥಾನ್ನ ಒಂದು ಕೈಮಗ್ಗದ ಒಂದು ರೀತಿನೇ ಕೂಡ ಹೌದು. ಸೊ ಪೇಂಟಿಂಗು ಮತ್ತು ಈ ಕೈಮಗ್ಗ ಎರಡೂ ಕೂಡ ಮಿಕ್ಸ್ ಆಗಿರುತ್ತೆ ಪಿಚ್ ವೈ ಪೇಂಟಿಂಗ್ಸಲ್ಲಿ. ಇವೆಲ್ಲವೂ ಕೂಡ ಹಾಗೆ ಅಜರಕ್ ಇದು ಕೂಡ ಎಲ್ಲವೂ ಕೂಡ ಮೂಲತಃ ರಾಜಸ್ಥಾನದ್ದು. ಹಾಗೆ ಇವೆಲ್ಲವಕ್ಕೂ ಕೂಡ GI ಟ್ಯಾಗ್ ಇರೋದು ಕೂಡ ಗಮನಾರ್ಹವಾದಂತಹ ವಿಚಾರ. ಎಂಥ ಹೆಗ್ಗಳಿಕೆ ಅಲ್ಲ, ನಮ್ಮ ಭಾರತದಲ್ಲಿ ಅದು ಕೂಡ ಕೈಮಗ್ಗದ ಒಂದು ವಿಚಾರದಲ್ಲಿ ಎಷ್ಟೆಲ್ಲ ಸಂಸ್ಕೃತಿಗಳು ಒಗ್ಗೂಡುತ್ತೆ ಅಂತ. ಇನ್ನು ನಮ್ಮ ಕರ್ನಾಟಕದ ಕೈಮಗ್ಗದ ಬಗ್ಗೆ ನಾವು ಮಾತಾಡಬೇಕು. ಅದಕ್ಕಿಂತ ಮುಂಚೆ ಮತ್ತೊಂದು ಪ್ರಶ್ನೆ ಕೇಳ್ತೀನಿ ಸ್ನೇಹಿತರೆ. ಈ ಒಂದಷ್ಟು ಲಿಸ್ಟ್ ಈಗಲೂ ಕೂಡ ಹೇಳ್ತೀನಿ, ಈ ಲಿಸ್ಟ್ ಎಲ್ಲವೂ ಕೂಡ ಯಾವ ಒಂದು ರಾಜ್ಯಕ್ಕೆ ಸೇರುತ್ತೆ ಹೇಳಿ. ವೆಂಕಟಗಿರಿ ಸಾರೀಸು, ಮಂಗಳಗಿರಿ ಸಾರೀಸು, ಹಾಗೆ ಧರ್ಮಾವರಂ ಸಾರೀಸ್, ಇವೆಲ್ಲವೂ ಕೂಡ ಯಾವ ಒಂದು ರಾಜ್ಯಕ್ಕೆ ಸೇರುತ್ತೆ? ಇದು ಕೂಡ ಹ್ಯಾಂಡ್ಲೂಮ್ಸ್, ಕೈಮಗ್ಗದ್ದೇ ಆಗಿರುತ್ತೆ. ಸೊ ವೆಂಕಟಗಿರಿ, ಮಂಗಳಗಿರಿ, ಹಾಗೆ ಉಪ್ಪಾಡನ್ನು ಕೂಡ ಈ ಲಿಸ್ಟಲ್ಲಿ ಸೇರಿಸ್ಕೋಬಹುದು, ಮತ್ತು ಧರ್ಮಾವರಂ, ಇವೆಲ್ಲವೂ ಯಾವ ಒಂದು ರಾಜ್ಯದ ಕೈಮಗ್ಗ ಆಗಿರುತ್ತೆ? ನೀವು ವೇಗ ಸಂದೇಶವನ್ನು ಕಳಿಸಿ ವಾಟ್ಸ್ಆಪ್ ಮುಖಾಂತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480909013, 9489901013. ಹಾಗೆ ಮಳೆ ಹಾಡುಗಳ ಜೊತೆ ಆಗ್ತಾ ಇದೀವಿ. ಮುಂದಿನ ಗೀತೆ ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ, ಪಂಚತಂತ್ರ ಚಿತ್ರದ್ದು. ಯೋಗರಾಜ್ ಭಟ್ ಅವರ ಸಾಹಿತ್ಯ, ಹಾಗೆ ವಿಜಯ್ ಪ್ರಕಾಶ್ ಅವರ ಸಂಗೀತ, ಅವರ ಹಾಡುಗಾರಿಕೆ, ಹಾಗೆ ವಿ ಹರಿಕೃಷ್ಣ ಅವರ ಸಂಗೀತ ಈ ಗೀತೆಗಿದೆ. ಇವಾಗ ಎಲ್ಲ ಮರೆಯನ್ನು ಕೂಡ ಹೂ ಬಿಡ್ತಾ ಇದೆ, ಹಾಗೆ ಮಳೆನೂ ಕೂಡ ಅದೇ ರೀತಿ ಬೀಳ್ತಾ ಇದೆ. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಹೀರೋ ಚಿತ್ರದ ಸೂಪರ್ ಹಿಟ್ ಗೀತೆಯನ್ನು ಈಗಷ್ಟೇ ಕೇಳಿದ್ರಿ. ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬಂದಿತ್ತು. ಯೋಗರಾಜ್ ಭಟ್ ಅವರ ಸಾಹಿತ್ಯ ಹಾಗೆ ಅಜನೀಶ್ ಪಿ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಈ ನಾವು ಕೇಳಿದ್ವಿ ಮೊಳಕಾಲ್ಮೂರು, ಅದ್ರ ಬಗ್ಗೆ ಇನ್ನೂ ಮಾತಾಡಿಲ್ಲ. ಆ್ಯಕ್ಚುಲಿ ವೆಂಕಟಗಿರಿ ಹಾಗೆ ಉಪ್ಪಾಡ, ಮಂಗಳಗಿರಿ, ಧರ್ಮಾವರಂ ಇವನ್ನೂ ಕೂಡ ಸೂಪರ್ ಆಗಿರುವಂತಹ ಹ್ಯಾಂಡ್ಲೂಮ್ ಸಾರೀಸ್ ಬಂದಿರುತ್ತೆ ಇದರಲ್ಲಿ. ಸೊ ಇವೆಲ್ಲವೂ ಸಹ ಎಲ್ಲಿದು, ಯಾವ ಒಂದು ರಾಜ್ಯಕ್ಕೆ ಸೇರಿರುತ್ತೆ ಅಂತ ಈ ಒಂದು ಲಿಸ್ಟ್ಗೆ ಕಲಂಕಾರಿ ಕೂಡ ಸೇರಿಕೊಳ್ಳುತ್ತೆ. ಹಾಗೆ ನ್ಯಾಚುರಲ್ ಪ್ರಿಂಟ್ಸ್ ಅನ್ನು ಹೊಂದಿರುತ್ತೆ ಕಲಂಕಾರಿ ಕೂಡ. ಆಕ್ಚುಲಿ ಆ ಒಂದು ಫ್ಯಾಬ್ರಿಕ್ನ ಹಾಲ್ನಲ್ಲಿ ಕೂಡ ವಾಶ್ ಮಾಡಿ ಅದಾದ ನಂತರ ವೆಜಿಟೇಬಲ್ ಡೈಸ್ ಅನ್ನು ಉಪಯೋಗಿಸಿ, ಹಾಗೆ ವೆಜಿಟೇಬಲ್ ಮತ್ತು ಫ್ರೂಟ್ ಕಲರ್ಸ್ ಅನ್ನು ಉಪಯೋಗಿಸಿ ಕಲಂಕಾರಿ ಒಂದು ವರ್ಕ್ ಅನ್ನು ಮಾಡ್ತಾರೆ. ತುಂಬಾ ತುಂಬಾ ಸೊಗಸಾಗಿರುವಂತಹ ಕಲೆ ಅದು ಅಂತಲೇ ಹೇಳಬೇಕು. ಸೊ ಇವಿಷ್ಟೂ ಕೂಡ ಆಂಧ್ರ ಪ್ರದೇಶಕ್ಕೆ ಸೇರಿದ್ದು, ಎಸ್ಪೆಷಲಿ ಪೆನ್ ಕಲಂಕಾರಿ ಅಂತ ಹೇಳ್ತಾರೆ, ಇವಿಷ್ಟು ಕೂಡ ಆಂಧ್ರ ಪ್ರದೇಶಕ್ಕೆ ಸೇರಿದಂತಹ ಕೈಮಗದ ರೀತಿಗಳಾಗಿರುತ್ತೆ. ಹಾಗೆ ಇವೆಲ್ಲವೂ ಸಹ ಇವಕ್ಕೂ ಕೂಡ GI ಟ್ಯಾಗ್ ಇರೋದು ಮತ್ತೊಂದು ಹೆಗ್ಗಳಿಕೆ. ಹಾಗೆ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಮ್ಮ ಕರ್ನಾಟಕದ ಹಿರಿಮೆ ಬಗ್ಗೆ ನಾವು ಮಾತಾಡಲೇಬೇಕು. ಇದರಲ್ಲಿ ಟಾಪ್ ಮೋಸ್ಟಲ್ಲಿ ನಿಲ್ಲೋದು ಅಂತಾರೆ ನಮ್ಮ ಇಳಕಲ್ ಸಾರಿ. ಇದಕ್ಕೆ

ಕೂಡ ಜಿ ಐ ಟ್ಯಾಗ್ ಇರುತ್ತೆ. ಎಸ್ಪೆಷಲಿ ಕಾಟನ್ ಮಿಕ್ಸ್ಡ್ ಸಿಲ್ಕ್ದು ಅಂತೂ ಬಹಳಷ್ಟು ಜನ ತುಂಬಾ ಇಷ್ಟಪಡ್ತಾರೆ. ಇದರಲ್ಲಿ ಪಾಲಿಸ್ಟರ್ ವೆರೈಟಿ ಕೂಡ ಬರುತ್ತೆ, ಆದರೆ ಸ್ವಲ್ಪ ದೂರ ಇರ್ತಾರೆ ಅದರಿಂದ. ಬಟ್ ಹ್ಯಾಂಡ್ಲೂಮ್ ಅಂದಾಕ್ಷಣ ಇದು ಕಾಟನ್ ಹಾಗೂ ಸಿಲ್ಕ್ನ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಗುಳೇದ ಗುಡ್ಡ ಸಾರೀಸು ಹಾಗೆ ಉಡುಪಿ ಸೀರೆಗಳು ಎಲ್ಲ ಒಂದು ಕಡೆ ನಶಿಸಿ ಹೋಗ್ತಾ ಇತ್ತು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಸಿಗ್ತಾ ಇರಲಿಲ್ಲ. ಆದರೆ ಸೋಷಿಯಲ್ ಮೀಡಿಯಾ ಎಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿದೆ ಅಂತಂದರೆ, ಉಡುಪಿ ಸೀರೆಗಳು, ಉಡುಪಿಯ ಕಾಟನ್ ಸೀರೆಗಳು ಇತ್ತೀಚೆಗೆ ಬಹಳಷ್ಟು ಮನ್ನಣೆಯನ್ನು ಕೂಡ ಪಡೀತಾ ಇದೆ. ಇನ್ನು ಮೊಳಕಾಲ್ಮೂರು ಸೀರೆ ಹಾಗೆ ಮೈಸೂರು ಸಿಲ್ಕ್ ಸೀರೆ ಪ್ರತಿಯೊಂದನ್ನು ಕೂಡ ಬಹಳಾ ಖುಷಿಪಟ್ಟು ತಗೊಳ್ತಾರೆ ಆ ಹ್ಯಾಂಡ್ಲೂಮ್ ವೆರೈಟಿನಲ್ಲಿ. ಹಾಗೆ ಈ ಒಂದು ಕಲೆಯನ್ನು ಅಂದರೆ ಈ ಒಂದು ಕೈಮಗ್ಗದ ಕಲೆಯನ್ನು ಕಾಪಾಡುವಲ್ಲಿ ಬಹಳಷ್ಟು ಜನ ನಿರತರಾಗಿದ್ದಾರೆ. ಸೊ ಅವರಿಗೆ ಇವತ್ತು ನ್ಯಾಷನಲ್ ಹ್ಯಾಂಡ್ಲೂಮ್ ಅವಾರ್ಡ್ಸನ್ನು ಕೂಡ ಕೊಡ್ತಾರೆ, ಹಾಗೆ ಸಂತ ಕಬೀರ ಹ್ಯಾಂಡ್ಲೂಮ್ ಅವಾರ್ಡ್ಸನ್ನು ಕೂಡ ಕೊಡ್ತಾರೆ. ಈ ವರ್ಷ 19 ಜನಕ್ಕೆ ನ್ಯಾಷನಲ್ ಹ್ಯಾಂಡ್ಲೂಮ್ ಅವಾರ್ಡ್ಸನ್ನು ಕೊಟ್ಟಿದ್ದಾರೆ ಮತ್ತು 3 ಜನಕ್ಕೆ ಸಂತ ಕಬೀರ ಹ್ಯಾಂಡ್ಲೂಮ್ ಅವಾರ್ಡ್ಸನ್ನು ಕೂಡ ಕೊಟ್ಟಿರೋದು ಹೆಗ್ಗಳಿಕೆಯ ವಿಚಾರ. ಇದೇ ರೀತಿ ಕೈಮಗ್ಗದ ನೇಕಾರರನ್ನು ಎಲ್ಲರೂ ಕೂಡ ಪೋಷಿಸೋಣ, ಹಾಗೆ ಈ ಒಂದು ಕಲೆಯನ್ನು ಉಳಿಸುವಲ್ಲಿ ಮತ್ತು ಬೆಳೆಸುವಲ್ಲಿ ಮತ್ತು ನಮ್ಮ ಮುಂದಿನ ಪರಂಪರೆಗೆ ಇದನ್ನು ಒಂದು ಪರಿಚಯ ಮಾಡಿಸೋದ್ರಲ್ಲಿ ಎಲ್ಲರೂ ಕೂಡ ನಿರತರಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ರಾಷ್ಟ್ರೀಯ ಕೈಮಗ್ಗದ ದಿನದ ಪ್ರಯುಕ್ತ ವಿಶೇಷವಾದಂತಹ ಕಾರ್ಯಕ್ರಮ ಸಾಗ್ತಾ ಇತ್ತು. ಹಾಗೆ ಯಾವ್ದಾವುದೆಲ್ಲ ಕೈಮಗ್ಗ ನಮ್ಮ ಒಂದು ಭಾರತದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅನ್ನೋದ್ರ ಬಗ್ಗೆ ಮಾತುಕತೆ ನಡೀತಾ ಇತ್ತು. ಇನ್ನೂ ಬಹಳಷ್ಟಿದೆ, ಕೇರಳದ ಕಸವು ಆಗಿರಬಹುದು, ಹಾಗೆ ಕಾಶ್ಮೀರದ ಪಶ್ಮಿನಾ ಆಗಿರಬಹುದು, ಎಲ್ಲವೂ ಸಹ ಹ್ಯಾಂಡ್ಲೂಮ್ನ ಒಂದು ಕ್ರೈಟೀರಿಯಾಗೆ ಸೇರಿಕೊಳ್ಳುತ್ತೆ. ಯಾರ್ಯಾರೆಲ್ಲ ಇನ್ನೂ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ನಮ್ಮ ರನ್ನಿಂಗ್ ಮತ್ತು 284 ಹಾಗೆ ಕೈಮಗ್ಗದ ಆಂಧ್ರಪ್ರದೇಶದ ಕೈಮಗ್ಗದ ಪ್ರಸಿದ್ಧ ಉತ್ಪನ್ನಗಳು ಅಂತ ಹೇಳ್ತಾ ಇದ್ದಾರೆ ಸತೀಶ್ ಗೌಡ್ರು. ಹಾಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಉದಯ್ ಕುಮಾರ್ ಅವರು ಕೂಡ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ ಮತ್ತು ರಾಜೇಂದ್ರ ಬನಶಂಕರಿಯಿಂದ. ಹಾಗೆ ಅನುಷಾ ಅವರ ಸಂದೇಶ ಕೂಡ ತಲುಪಿದೆ, ನಾಗೇಶ್ ದೀಪ ಋತ್ವೇಕ್ ಝರ್ವೇಕ್ ಕೆಸಗೋಡು ಹಾಸನದಿಂದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾಂತಾಚಾರ್ ಬಡಿಗೇರ್ ಮತ್ತು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ. ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ತೇಜ. ಇನ್ನು ಮಳೆಯ ಗೀತೆಗಳು ಸಾಕ್ತಾ ಇತ್ತು, ಮಳೆ ಗೀತೆ ಅಂದಾಗ ಈ ಗೀತೆನ ನಾವು ಮಿಸ್ ಮಾಡೋ ಹಾಗೆ ಇಲ್ಲ. ಬಣ್ಣದ ಗೆಜ್ಜೆ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. SPB ಅವರ ಧ್ವನಿಯಲ್ಲಿ ಈ ಸೊಗಸಾಗಿರೋಂಥ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ನಾನ್ ಸ್ಟಾಪ್ ಸಂಜೆಯಲ್ಲಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸ್ನೇಹಿತರೆ, ಇನ್ನೀಗ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: Commerce, and Health and Family Welfare were tabled in the House. Later, Mr. Radhakrishnan took up 0 hour amid opposition uproar. Some of the members raised issues of urgent importance. However, due to continued sloganeering, the chairman adjourned the House first till noon and then till Monday. India's national public procurement platform, government e-marketplace GeM, has achieved a cumulative gross merchandise value of over 20 lakh crore rupees in the last 10 years. GeM was launched on 9th of August 2016 to transform public procurement through technology, transparency, efficiency and good governance. Addressing a press conference in New Delhi, GeM CEO Mihir Kumar said that the GeM's business has grown from 422 crore rupees in 2016-17 to over 20 lakh crore rupees now. The Indian Cybercrime Coordination Center has cautioned corporates and finance professionals against boss scam or CEO impersonation fraud. The Home Ministry said in a statement that there has been a sharp rise in complaints on the National Cybercrime Reporting Portal relating to the takeover of WhatsApp accounts of professionals and business persons through malicious files circulated in the guise of account statements and regulatory communications. President Draupadi Murmu today conferred the Sant Kabir Handloom Awards and the National Handloom Awards for the year 2025 at the Rashtrapati Bhavan in New Delhi. A total of 22 awards comprising 3 Sant Kabir Handloom Awards and 19 National Handloom Awards were conferred. Ladakh Police Department has commenced the sub-inspector recruitment rally in Kargil, witnessing an overwhelming response from aspiring candidates across the Union Territory of Ladakh. More than 7,000 candidates have registered for 40 sub-inspector posts, reflecting the strong interest among the youth of Ladakh in joining the police service. The recruitment process is being conducted under strict guidelines to ensure fairness, transparency and equal opportunity to all eligible candidates. Rains lashed several parts of North and Northwest India today. A yellow alert for moderate to heavy rainfall has been issued for Delhi today. Rainfall is also expected to continue over parts of Jammu and Kashmir, Ladakh, Gilgit-Baltistan, Muzaffarabad, Himachal Pradesh and Uttarakhand till the 12th of this month. In the south, red alert indicating extremely heavy rainfall has been issued for 4 northern districts of Kerala. Orange alert has been issued for 4 other districts and remaining 6 districts have been put under yellow alert. Meanwhile, in addition, fresh rainfall has revived flood concerns in several parts of the state. And that is the end of this news bulletin.
1: ಇದುವರೆಗೂ ವಾರ್ತೆಗಳನ್ನು ಕೇಳಿದ್ರಿ. ಇನ್ನೀಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
2: ಆಕಾಶವಾಣಿ
3: ಆಯಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ.
1: ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡಿಗರಿಗೆ ಒಂದು ವಿಶಿಷ್ಟ ಧಾಟಿಯ ಹಾಸ್ಯವನ್ನು ಪರಿಚಯಿಸಿದವರು ಸರಸು ಮೈಲಾರಯ್ಯ. ಪಾತ್ರಗಳನ್ನು ಸೃಷ್ಟಿ ಮಾಡಿ ನಕ್ಕು ನಲಿಸಿದವರು. ಕೊರುವಂಜಿ ಹಾಸ್ಯ ಮಾಸಪತ್ರಿಕೆಯಲ್ಲಿ ಸುಮಾರು 25 ವರ್ಷ ಬರೆದರು. ಚಿಕ್ಕ ವಯಸ್ಸಿನಲ್ಲೇ ಸಾಹಿತ್ಯದ ಪ್ರಭಾವಕ್ಕೆ ಒಳಗಾದರು. ಇವರು ಬರೆಯುತ್ತಿದ್ದ ಹಾಸ್ಯ ಲೇಖನಗಳನ್ನು ನಾಕಸ್ತೂರಿ, ಜೆಪಿ ರಾಜರತ್ನಂ, ರಾಶಿ ಆದಿಯಾಗಿ ಎಲ್ಲರೂ ಆನಂದಿಸುತ್ತಿದ್ದರು. ವಿಶಿಷ್ಟ ಧಾಟಿಯ ಲೇಖಕಿ ಟಿ ಸುನಂದಮ್ಮ. ಈ ದಿನ ಟಿ ಸುನಂದಮ್ಮ ಅವರ ಸಂದರ್ಶನದಿಂದ ಆಯ್ದ ಭಾಗವನ್ನು ಕೇಳೋಣ.
4: ಹೈಸ್ಕೂಲಿಗೆ ಬಂದಿದ್ದೆ, ಆಗ ಸಣ್ಣ ಕತೆಗಳನ್ನ ಬರೆಯಕ್ಕೆ ಪ್ರಾರಂಭ ಮಾಡಿದೆ. ಆಗಿನ ಕಾಲದಲ್ಲಿ ಅಂದರೆ ಪ್ರಕಾಶನಕ್ಕೆ ಹೆಚ್ಚು ಅವಕಾಶಗಳಿರಲಿಲ್ಲ. ಈ ಮಾಸಪತ್ರಿಕೆಗಳಾಗಲಿ ವಾರಪತ್ರಿಕೆಗಳಾಗಲಿ ಇರಲಿಲ್ಲ. ಈ ದಿನಪತ್ರಿಕೆಗಳಲ್ಲಿ ಇದ್ದದೊಂದು 2-3 ದಿನಪತ್ರಿಕೆಗಳು ವಾರಕ್ಕೊಂದು ಕತೆ ಹಾಕೋರು ಭಾನುವಾರದ ದಿನ. ಅದಕ್ಕೆ ನಾನು ಸಣ್ಣ ಕತೆಗಳನ್ನು ಬರೆದು ಕಳಿಸ್ತೇನೆ. ಅಂದರೆ ಆಗಲೂ ನನ್ನ ಭಾಷೆ ಆಗಲೇ ಅಷ್ಟೊತ್ತಿಗೆ ಚೆನ್ನಾಗಾಗ್ಬಿಟ್ಟಿತ್ತು. ಆಗಿನ ವಿಷಯ ಅಂತಂದರೆ ಅವತ್ತಿನ ಸಮಸ್ಯೆಗಳು, ಬಾಲ್ಯ ವಿವಾಹ ಮತ್ತು ವರದಕ್ಷಿಣೆ, ವಿಧವೆಯರ ಸಮಸ್ಯೆ ಇಂಥದ್ದನ್ನು ನಾನು ಬರೆದೆ. ನನಗೆ 11 ವರ್ಷಕ್ಕೆ ಮದುವೆ ಆಗೋಯ್ತು. ಆದರೆ ನಿಜವಾಗಿ ನಾನು ಸಂಸಾರ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು 7 ವರ್ಷಗಳ ನಂತರ. ಅವರಿಗೆ ನಾನು ವಿದ್ಯಾರ್ಥಿನಿಯಾಗಿದ್ದೆ, ನಮ್ಮ ಯಜಮಾನರು ವಿದ್ಯಾರ್ಥಿಯಾಗಿದ್ದರು. ಅವರ ಗ್ರಾಜುಯೇಷನ್ ಮಾಡಿಕೊಂಡು ಲಾ ಓದ್ತಾ ಇದ್ರು ಪುನಾದಲ್ಲಿ. ಯಾವಾಗಲಾರು ಬರೋರು. ಆದರೆ ಆಗಿನ ಸಂಪ್ರದಾಯದಲ್ಲಿ ಬಹಳ ಮದುವೆ ಆಗಿದ್ದರೂ ಸಹ ಗಂಡ ಹೆಂಡತಿ ಹೊರಗೆ ಹೋಗೋದಾಗಲಿ ಮತ್ತು ಬಹಿರಂಗವಾಗಿ ಓಡಾಡೋದಾಗಲಿ ಇರಲಿಲ್ಲ. ಬಹಳ ಇನ್ನು ಆ ಸಂಪ್ರದಾಯ
5: ಬರೆದಿದ್ದನ್ನೆಲ್ಲ ಅವರು ಓದ್ತಾ ಇದ್ರು.
4: ಇಲ್ಲ ಇಲ್ಲ, ಅವರು ಯಾವತ್ತೂ ಓದಲೇ ಇಲ್ಲ. ಅವ್ರಿಗೇನು ನನ್ನ ಹಾಸ್ಯ ಅವ್ರಿಗೆ ಅರ್ಥವೇ ಆಗ್ತಾ ಇರಲಿಲ್ಲ. ಶಿಕ್ಷಣ ಅಂದರೆ ಅದೇ ಒಂದು ಹೋರಾಟ.

0: ಈಗ ಎಲ್ಲಾತಕ್ಕೂ ಹೋರಾಟ ಆಗುತ್ತೆ, ನನ್ನ ಶಿಕ್ಷಣಕ್ಕೂ ಹೋರಾಟ ಅಂತಲೇ ನಾನು ಅನ್ಕೊಳ್ತೀನಿ. ಆದ್ರೆ ನಾನಲ್ಲ, ನನ್ನ ತಂದೆ ತಾಯಿಗಳದ್ದು ಮಾಡಿದ ಹೋರಾಟ
1: ಮಾಡಿದ್ರು
0: ಅದು. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಈ ಮಿಡಲ್ ಸ್ಕೂಲ್ ಅಂತಾರಲ್ಲ, ಏಳನೇ ಕ್ಲಾಸಿನ ತನಕ ಕೂಡ ಶಾಲೆಗಳಿರ್ತಿರ್ಲಿಲ್ಲ. ನಮ್ಮ ತಂದೆ ಅವ್ರಿಗೆ ಬೇರೆ ಬೇರೆ ವರ್ಗ, ಬೇರೆ ಊರಿಗೆ ವರ್ಗ ಆಗೋದು, ಸರ್ಕಾರದ ಕೆಲಸದಲ್ಲಿದ್ರು. ತರೀಕೆರೆ ಅನ್ನೋ ಊರಿಗೆ ಹೋದಾಗ ಅಲ್ಲಿ ನನ್ನ ಗಂಡು ಮಕ್ಕಳ ಶಾಲೆಗೆ ನನ್ನ ಸೇರಿಸಿದ್ರು ಓದ್ಲಿ ಅಂತ. ನಮ್ಮ ತಾಯಿಯವ್ರಿಗಂತೂ ಬಹಳ ಇಷ್ಟ ವಿದ್ಯಾಭ್ಯಾಸ ಅಂದ್ರೆ. ಅದ್ರಲ್ಲಿ ಏನಾಯ್ತು ಅಂದ್ರೆ, 6 ತಿಂಗಳೊಳಗೆ ನನ್ನ ಆ ಸ್ಕೂಲ್ನಿಂದ ತೆಗೆದಾಕ್ಬಿಟ್ರು. ಯಾಕೆ ಅಂತೀರಾ? ಇಲ್ಲ ಫೇಲ್ ಆದೆ ಅಂತಲಲ್ಲ, ತುಂಬಾ ಚೆನ್ನಾಗಿ ಓದ್ದೆ ಅಂತ. ನಾನು ತರಗತಿಯಲ್ಲಿ ಯಾವಾಗ್ಲೂ ಮೊದಲಿಗಳಾಗಿ ಬರ್ತಾ ಇದ್ದೆ, ಮತ್ತೆ ಆ ಉಪಾಧ್ಯಾಯರು ಏನ್ ಮಾಡೋರು, ನಾನು ಬರೆದದ್ದನ್ನು ಓದಿ ಮಿಕ್ಕು ವಿದ್ಯಾರ್ಥಿಗಳಿಗೆ ನೋಡಿ ಹೆಣ್ಮಗಳು ಎಷ್ಟು ಚೆನ್ನಾಗಿ ಬರೆದಿದ್ದಾಳೆ ಅಂತ ಓದಿ ಹೇಳೋರು. ಅವ್ರಿಗೇನಾಗೋಯ್ತು ಅಂದ್ರೆ, ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು ಅಂತಾರಲ್ಲ, ಹಾಗಾಗ್ಬಿಟ್ಟು ಇದ್ದಕ್ಕಿದ್ದಾಗೆ ಒಂದಿನ ಮಧ್ಯಾಹ್ನ ಆ ಹೆಡ್ ಮಾಸ್ಟರ್ ಕರೆಸ್ಬಿಟ್ಟು ನಮ್ಮ ತಂದೆ ಅವ್ರಿಗೊಂದು ಪತ್ರ ಬರೆದು ನನ್ನ ಆಳಿನ ಜೊತೆ ಮನೆಗೆ ಕಳಿಸ್ಬಿಟ್ರು. ನನಗಿನ್ನು 11 ವರ್ಷ ಆವಾಗ, ಏನೋ ಹತ್ಕೊಳ್ತಾ ಮನೆಗೆ ಹೋದೆ. ಆಮೇಲೆ ನೋಡಿದ್ರೆ ಹೀಗೆ ಬರೆದು ಕಳಿಸ್ಬಿಟ್ಟಿದ್ರು. ಕೇಳಿದ್ರು ಅವ್ರು, ನಾನೇನ್ ಮಾಡ್ಲಿ, ಇಲ್ಲಿರೋ ಮಿಕ್ಕ ಹುಡುಗರು ತಂದೆ ಎರಡ ಬಂದ್ಬಿಟ್ಟು ಕೇಳ್ಕೊಳ್ತಿದ್ದಾರೆ, ಆ ಹುಡುಗಿಯಿಂದ ನಮ್ ಗೌಮಾನ ನಮ್ಮ ಮಕ್ಕಳಿಗೆ, ನೀವು ಅವ್ರನ್ನ ಬಿಡಿಸದೇ ಇದ್ರೆ ನಾವು ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಲ್ಲ, ನಿಮ್ ಕೆಲಸದಿಂದ ತೆಗೆದಾಕ್ಬಿಡ್ತೀವಿ ಅಂದ್ರು. ಸರಿ ಬೇಡ ಅಂತ ಹೇಳಿ ಕಡೆಗೆ. ಆದ್ರೆ ನಮ್ಮ ತಂದೆ ತಾಯಿಗಳು ಸೋಲಿಲ್ಲ, ಮನೆ ಒಳಗೆ ನನಗೆ ಟ್ಯೂಷನ್ ಇಟ್ಟು, ಆ ಊರಿನಲ್ಲಿ ಸೆಂಟರ್ ಇಲ್ಲ, ಕಡೂರಿನಲ್ಲಿ ಹೋಗಿ ನಾ ಬೇರೆಯವರೊಬ್ಬರ ಮನೇಲಿ ನನ್ನ ಇಳಿಸಿ ಅಲ್ಲಿ ನಾನು ಪರೀಕ್ಷೆ ಕೊಟ್ಟು ಅಲ್ಲಿ ಪ್ರಥಮ ತರಗತಿಯಲ್ಲ ನಾನು ಪಾಸ್ ಮಾಡ್ಕೊಂಬಂದೆ. ಆ ನಂತರ ಕೂಡ ಅಷ್ಟೇ, ದಾವಣಗೆರೆಗೆ ನಮ್ಮ ತಂದೆಯವ್ರಿಗೆ ವರ್ಗ ಆಯಿತು. ಹೈಸ್ಕೂಲ್ನಲ್ಲಿ ನಾನು ಒಬ್ಬಳೇ ಒಬ್ಬಳು ಮಹಿಳಾ ವಿದ್ಯಾರ್ಥಿಯಾಗಿ ಹೈಸ್ಕೂಲ್ನ ನಾನು ಓದ್ದೆ. ಹೀಗಾಗಿ ನನ್ನ ಶಿಕ್ಷಣವೆಲ್ಲ ಉದ್ದಕ್ಕೂ ಹೋರಾಟ. ಆ ನಂತರ ಬೆಂಗಳೂರಿಗೆ ಬಂದು ನನ್ನ ಕಾಲೇಜ್ ವ್ಯಾಸ, ನಾನು ನನ್ನ ಕಾಲೇಜ್ ವಿದ್ಯಾಭ್ಯಾಸ ಮುಗಿದ ಮೇಲೆ ಒಂದು ಮಹಿಳಾ ಸಂಸ್ಥೆಯಲ್ಲಿ ಸದಸ್ಯಳಾಗ್ಬಿಟ್ಟು, ಮತ್ತು ಟೆನ್ನಿಸ್ ಆಡಿದೆ ನಾನು. ಅದು ವಿಶೇಷ ಅಂತಂದ್ರೆ, ನಮ್ಮ ತಾಯಿಯವರು ನಾನು ಇಬ್ರು ಸೇರಿ ಟೆನ್ನಿಸ್ ಆಡ್ತಿದ್ವು, ನಾವಿಬ್ರು ಒಟ್ಟಿಗೆ ಹಿಂದಿ ಕ್ಲಾಸ್ಗೆ ಹೋಗ್ತಾ ಇದ್ವು. ಅದು ಇನ್ನೂ ಒಂದು ವಿಶೇಷ ಅಂತ ಹೇಳಬೇಕು. ಆನಂತರ ಬ್ಯಾಡ್ಮಿಂಟನ್ನು, ಟೇಬಲ್ ಟೆನ್ನಿಸ್ ಎಲ್ಲ ಆಡಿದ್ದೀನಿ ನಾನು.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ವಿಶಿಷ್ಟ ಧಾಟಿಯ ಲೇಖಕಿ ಟಿ ಸುನಂದಮ್ಮ ಅವರ ಸಂದರ್ಶನದ ಆಯ್ದ ಭಾಗವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ನವಿಲುಗರಿಯಂತಹ ನವಿರಾದ ನೆನಪು ಕೆಲವು ಕಾಲದ್ದು. ನೆನಪಿನ ನವಿಲುಗರಿ ಹಿಡಿದು ಹಾಡುಗಳೊಂದಿಗೆ ಮಾತಾಡಲಿದ್ದಾರೆ ಕಾಮನಬೆಲಿನ ಆ ಕಾಲದ ದನಿಗಳು.
1: ನೆನಪುಗಳ ಮಾತು ಮಧುರ
2: ಪ್ರತಿದಿನ 12:05 to 1:10 ಕೇಳಿ ನವಿಲುಗರಿ.
3: ನವಿಲುಗರಿಯೊಂದು ಎದೆಯೊಳಗೆ ಬಂದು ಕಚಗುಡಿಯ ಇಟ್ಟಂತಿದೆ.
0: ಸೋಮವಾರದಿಂದ ಶುಕ್ರವಾರ ಕನ್ನಡ ಹಾಡುಗಳು.
3: ನಾ ಹಾಡದ ಹಾಡೊಂದನು ನಾಲಿಗೆಯು ತಾನಾಗೆ ನುಡಿದಂತಿದೆ.
0: ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನ ನಿಮಾತ್ರ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
4: ಸ್ನೇಹಿತರೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಚಾ ಝಾ. ಆದೌ ಮುಖ್ಯ ವಾರ್ತಾ. ಸಂಸದ ಸೂಕ್ಷ್ಮ ಲಘು ಮಧ್ಯಮೋದ್ಯಮ ವಿಕಾಸ ಸಂಶೋಧನಾ ವಿಧೇಯಕಂ ಷಡ್ವಿಂಶತಿಃ ಪಾರಿತಂ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಸ್ವಕೀಯಾವಾಸೆ ಎನ್ಡಿಎ ಸಂಯುತೌ ನವ ಸಮ್ಮಿಲಿತೈಃ ವಿವಿಧ ಸದಸ್ಯೈಃ ಸಹ ಮಿಲಿತವಾನ್. ಅನೇನ ಸಂಸದಿ ಅನುಕ್ಷಣಂ ಜಾಯಮಾನೇಷು ವ್ಯವಧಾನೇಷು ಗಹನಚಿಂತಾ ಪ್ರಕಟೀಕೃತಾ. ರಾಷ್ಟ್ರಪತಿ ಪದಾಸೀನಾ ದ್ರೌಪದೀ ಮುರ್ಮುಃ ಅದ್ಯ ನವದೆಹಲ್ಯಾ ರಾಷ್ಟ್ರಪತಿ ಭವನೆ ಪಂಚವಿಂಶತ್ಯುತ್ತರ ದ್ವಿಸಹಸ್ರತಮ ವರ್ಷಸ್ಯ ರಾಷ್ಟ್ರೀಯ ಹಸ್ತ ನಿರ್ಮಿತ ತಂತು ಕಲಾ ಪುರಸ್ಕಾರಾನ್ ಪ್ರದತ್ತವತೀ. ಅದ್ಯ ಭಾರತಸ್ಯ ಉತ್ತರ ಪಶ್ಚಿಮ ಭಾಗೇಷು ಅತಿವೃಷ್ಟಿಃ ಅಜಾಯತ. ಭಾರತಸ್ಯ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಃ ಅಮೆರಿಕಾ ದೇಶೆ ಆಯೋಜಿತಾಯಾಂ ಗ್ರ್ಯಾಂಡ್ ಚೆಸ್ ಟೂರ್ ಸೆಂಟ್ ಲೂಯಿಸ್ ರ್ಯಾಪಿಡ್ ಅಂಡ್ ಬ್ಲಿಟ್ಜ್ ಇತ್ಯಸ್ಯಾಂ ಪ್ರತಿಯೋಗಿತಾಯಾಂ ವಿಜಯಂ ಪ್ರಾಪ್ತವಾನ್. ಅಪಿ ಚ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಭಾರತಸ್ಯ ಕ್ರೀಡಿಕೆ ರಕ್ಷಿತಾ ರಾಮರಾಜ್ ಅಥ ಅಶ್ಮಿತಾ ಚಾಲಿಯಾ ಚ ಆಸನ್ ನಗರೆ ಆಯೋಜಿತಾಯಾಃ ಕೊರಿಯಾ ಮಾಸ್ಟರ್ಸ್ ಇತ್ಯಸ್ಯಾಃ ಸ್ಪರ್ಧಾಯಾಃ ಮಹಿಳೈಕಲ ವರ್ಗೆ ಉಪಾಂತ್ಯಚಕ್ರೆ ಪ್ರವೇಶಂ ಅಲಭಿತಾಂ. ಅಥ ವಾರ್ತಾಃ ವಿಸ್ತರೇಣ. ಸಂಸದ ಸೂಕ್ಷ್ಮ ಲಘು ಮಧ್ಯಮೋದ್ಯಮ ವಿಕಾಸ ಸಂಶೋಧನಾ ವಿಧೇಯಕಂ ಷಡ್ವಿಂಶತಿಃ ಪಾರಿತಂ. ಅದ್ಯ ಲೋಕಸಭಯಾ ಏತದ್ ವಿಧೇಯಕಂ ಅನುಮೋದಿತಂ. ರಾಜ್ಯಸಭಯಾ ಏತದ್ ಗತ ಸೋಮವಾಸರೆ ಏವ ಪಾರಿತಮಾಸೀತ್.
1: यह विधेयक भुगतान में होने वाली देरी को दूर करने और विवादों के समाधान की प्रक्रिया को आसान बनाने के लिए लाया गया है. इसके अनुसार हर केंद्रीय सार्वजनिक क्षेत्र के उपक्रम को सूक्ष्म लघु और मध्यम उद्यमों से खरीदी गई वस्तुओं या सेवाओं के सभी बिलों का भुगतान ऑनलाइन सिस्टम के माध्यम से करना होगा. विधेयक में यह भी प्रावधान है कि यदि विवाद की स्थिति में मध्यस्थता से समाधान नहीं निकलता तो 30 दिन के भीतर मामले के सुलह के लिए आर्बिट्रेशन के लिए भेजना होगा. इसके अलावा विधेयक में दंड का भी प्रावधान है. दीपेंद्र कुमार.

ಹಳೆಯ ನೆನಪುಗಳು. ಈ ಪದವನ್ನು ಕೇಳ್ತಾ ಇದ್ದ ಹಾಗೆ ಮನಸ್ಸು ಖುಷಿಯಿಂದ ಕಳೆದಂತಹ ಕ್ಷಣಗಳನ್ನ ಹೊರತುಪಡಿಸಿ ದುಃಖದ ನೆನಪುಗಳನ್ನೇ ಮನಸ್ಸಿನ ಪುಟದಲ್ಲಿ ಮೂಡಿಸೋದು ಹೆಚ್ಚು. ಆದರೆ ಈ ಹಳೆಯ ನೆನಪುಗಳು ಯಾಕಪ್ಪ ನಮ್ಮ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದ ಹಾಗೆ ಉಳಿದುಕೊಂಡಿರುತ್ತೆ ಅಂದ್ರೆ, ನಮ್ಮನ್ನ ಮಾರ್ಗದರ್ಶನ ಮಾಡೋದಕ್ಕೆ, ಮುಂದಿನ ಹೆಜ್ಜೆಯನ್ನ ಸದೃಢವಾಗಿ ಇಡೋದಕ್ಕೆ, ಪ್ರೇರೇಪಿಸೋದಕ್ಕೆ, ನಮ್ಮನ್ನ ಹಳೆಯ ನೋವಿನ ನೆನಪುಗಳಲ್ಲಿ ಬಂಧಿಸೋದಕ್ಕಲ್ಲ.

ಹಳೆಯ ನೆನಪುಗಳಿಂದ ನಾವು ಪಾಠವನ್ನ ಕಲಿಬೇಕು, ಜೀವನ ನಡೆಸೋದು ಹೇಗೆ ಅನ್ನೋದನ್ನ ಕಲಿಬೇಕು. ಆದರೆ ಅದರಲ್ಲೇ ಇಂದಿನ ಕ್ಷಣವನ್ನ ಬದುಕಬಾರದು.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 MHz ಗಳಲ್ಲಿ

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು: ಇದೇ 14ರಂದು ನೂತನ ಉಪಸಭಾಪತಿ, ಸಭಾಪತಿ ಆಯ್ಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬಸವರಾಜ ಹೊರಟ್ಟಿ ರಾಜೀನಾಮೆ ಪಡೆದ ಸರ್ಕಾರದ ನಡೆ, ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆಯದೆ ಕೊಳವೆ ಬಾವಿ ಕರೆಸದಂತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಕೈಮಗ್ಗ ಕ್ಷೇತ್ರದಲ್ಲಿ ವಿಶೇಷ ಉತ್ತೇಜನ ನೀಡಲು ರಾಜ್ಯವ್ಯಾಪಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಅಭಿಯಾನ. ಕಾವೇರಿ ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲ, ತಮಿಳುನಾಡು ಮುಖ್ಯಮಂತ್ರಿ ಅಭಿಮತ. ವಿಧಾನಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ನೀಡಿದ್ದು ಅದನ್ನು ಅಂಗೀಕರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬದಲಿ ವ್ಯವಸ್ಥೆ ಆಗುವವರೆಗೂ ಅವರನ್ನೇ ಈ ಸ್ಥಾನದಲ್ಲಿ ಮುಂದುವರೆಸಬೇಕು ಎಂದು ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಇದೇ 13ರಂದು ವಿಧಾನಮಂಡಲ ಅಧಿವೇಶನ ಆರಂಭವಾಗಲಿದ್ದು, 14ರಂದು ನೂತನ ಉಪಸಭಾಪತಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಲಿದ್ದು, ಬಳಿಕ ಉಪಸಭಾಪತಿಗಳ ಮೂಲಕ ಸಭಾಪತಿಗಳ ಚುನಾವಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ವಿಜಯನಗರ ಶಾಸಕ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ನೀಡುವ ಕುರಿತು ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್, ಸಂಪುಟ ವಿಸ್ತರಣೆಯಲ್ಲಿ ಯಾವುದೇ ಅಸಮಾಧಾನವಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ. ಬಿಡದಿಯಲ್ಲಿ ಯಾವ ರೈತರಿಂದಲೂ ಬಲವಂತದ ಭೂಸ್ವಾಧೀನ ಮಾಡುವುದಿಲ್ಲ ಎಂದು ಅವರು ಇದೇ ವೇಳೆ ತಿಳಿಸಿದ್ದಾರೆ. ದೇಶದಲ್ಲೇ ಅತ್ಯಂತ ಹಿರಿಯ ವಿಧಾನ ಪರಿಷತ್ ಸದಸ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಬಸವರಾಜ ಹೊರಟ್ಟಿ ಅವರನ್ನು ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಲು ಸರ್ಕಾರ ನಡೆದುಕೊಂಡಿರುವ ರೀತಿ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಧಕ್ಕೆಯುಂಟು ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಸರ್ಕಾರದ ನಡೆ ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕೆಯಾಗಿ ಉಳಿಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹೊರಟ್ಟಿ ಅವರು 46 ವರ್ಷಗಳ ಕಾಲ ವಿಧಾನ ಪರಿಷತ್ ಸದಸ್ಯರಾಗಿ, ಸಚಿವರಾಗಿ ಹಾಗೂ ಸಭಾಪತಿಯಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ.

0: ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ 1000 ಅಡಿಗೂ ಹೆಚ್ಚು ಕುಸಿದಿದ್ದು, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರವೇ ಕೊಳವೆ ಬಾವಿ ಕೊರೆಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಜಲಜೀವನ ಅಭಿಯಾನ ಕುರಿತಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತುಮಕೂರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವೆಡೆ 1000 ಅಡಿ ಕೊರೆದರೂ ನೀರು ಸಿಗುವುದಿಲ್ಲ, ಸಿಕ್ಕರೂ ಯೋಗ್ಯವಾಗಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆದು ಕೊಳವೆ ಬಾವಿ ಕೊರೆಸುವಂತೆ ಆದೇಶ ನೀಡಲಾಗಿದೆ ಎಂದಿದ್ದಾರೆ. ಸಕ್ರಿಯವಾಗಿರುವ ಮತ್ತು ಬತ್ತಿ ಹೋಗಿರುವ ಕೊಳವೆ ಬಾವಿಗಳ ಮರುಪೂರಣಕ್ಕೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕಾಮಗಾರಿ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾದರೆ 24 ಗಂಟೆಯ ಒಳಗೆ ಪರಿಹರಿಸುವಂತೆ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಕೈಮಗ್ಗ ಉತ್ಪನ್ನಗಳಿಗೆ ರಾಷ್ಟೀಯ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಹೊಸ ಗುರುತನ್ನು ಸೃಷ್ಟಿಸುವ ಉದ್ದೇಶದಿಂದ ಕರ್ನಾಟಕ ಜವಳಿ ಮತ್ತು ಉಡುಪು ನೀತಿಯಲ್ಲಿ ಕೈಮಗ್ಗ ಕ್ಷೇತ್ರದ ಪ್ರಚಾರಕ್ಕೆ ವಿಶೇಷ ಅನುದಾನ ಮೀಸಲಿಡಲಾಗಿದೆ ಎಂದು ಎಂಎಸ್ಎಂಇ ಗಣಿ ಮತ್ತು ಜವಳಿ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಿಸಿ ಮಾತನಾಡಿದ ಅವರು, ವಿಶೇಷ ಅನುದಾನದ ಮೂಲಕ ಕೈಮಗ್ಗ ಕ್ಷೇತ್ರದಲ್ಲಿ ಉತ್ಪನ್ನ ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್, ಡಿಜಿಟಲ್ ಮಾರುಕಟ್ಟೆ, ಇ ಕಾಮರ್ಸ್ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಎಂಬ ರಾಜ್ಯವ್ಯಾಪಿ ಅಭಿಯಾನ ಆರಂಭಿಸಲು ಇಲಾಖೆ ನಿರ್ಧರಿಸಿದೆ. ಬೆಂಗಳೂರು ನಗರಾದ್ಯಂತ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ವೇಗ ಪಡೆಯುತ್ತಿದ್ದು, ಸ್ವಚ್ಛತಾ ಕಾರ್ಯಕ್ರಮ ಕೈಗೊಳ್ಳದ ಸರ್ಕಾರಿ ಇಲಾಖೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ನಗರ ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ನಗರದಲ್ಲಿ ಕಳೆದ 6 ದಿನಗಳಲ್ಲಿ 453 ಸ್ಥಳಗಳಿಂದ 10,056 ಮೆಟ್ರಿಕ್ ಟನ್ ತ್ಯಾಜ್ಯ ತೆರವುಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಟ್ಟಡ ನಿರ್ಮಾಣದ ಭಗ್ನಾವಶೇಷಗಳನ್ನು ಸರ್ಕಾರ ಗುರುತಿಸಿರುವ ನಿಗದಿತ ಸ್ಥಳಗಳಲ್ಲಿಯೇ ವಿಲೇವಾರಿ ಮಾಡಬೇಕು. ಸ್ವಚ್ಛಗೊಳಿಸಿದ ಸ್ಥಳಗಳಲ್ಲಿ ಮತ್ತೆ ತ್ಯಾಜ್ಯ ಸುರಿಯದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಕೃಷ್ಣ ಬೈರೇಗೌಡ ನಿರ್ದೇಶನ ನೀಡಿದ್ದಾರೆ. ಕಾವೇರಿ ತಮಿಳುನಾಡಿನ ಜೀವಾಳ ಮತ್ತು ಸೂಕ್ಷ್ಮ ವಿಷಯವಾಗಿದೆ ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಕಾವೇರಿ ಮತ್ತು ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲವೆಂದು ಅವರು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಮೇಕೆದಾಟು ವಿಷಯದ ಕುರಿತು ವಿಶೇಷ ಗಮನ ಸೆಳೆಯುವ ಸೂಚನೆ ಮಂಡಿಸಿದ ಉದಯನಿಧಿ ಸ್ಟಾಲಿನ್, ರಾಜ್ಯ ಸರ್ಕಾರವು ತಕ್ಷಣವೇ ಸರ್ವಪಕ್ಷ ಸಭೆ ಕರೆಯಬೇಕು ಎಂದು ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ವಿಜಯ್, ಮೇಕೆದಾಟು ಅಣೆಕಟ್ಟು ವಿಷಯದ ಕುರಿತು ವಿಧಾನಸಭೆಯಲ್ಲಿ ಅಂಗೀಕರಿಸಿದ ನಿರ್ಣಯವನ್ನು ಪ್ರಧಾನಿಗೆ ಕಳುಹಿಸಲಾಗಿದೆ ಎಂದು ಹೇಳಿದ್ದಾರೆ. ಮಾತುಕತೆಯ ಮೂಲಕ ಪರಿಹಾರ ಕಂಡುಕೊಳ್ಳಲು ಬೆಂಗಳೂರು ಪ್ರವಾಸ ಕೈಗೊಂಡಿದ್ದರ ಬಗ್ಗೆ ಪ್ರಸ್ತಾವಿಸಿದ ವಿಜಯ್, ಕರ್ನಾಟಕ ರಾಜ್ಯದೊಂದಿಗೆ ಮಾತನಾಡಿ ಸಮಸ್ಯೆ ಪರಿಹರಿಸುವ ಉದ್ದೇಶದಿಂದ ಆ ಪ್ರಯತ್ನ ಮಾಡಲಾಗಿತ್ತು. ಶತ್ರು ರಾಷ್ಟಗಳೇ ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಲು ಯತ್ನಿಸುತ್ತಿರುವಾಗ ನಾವೇಕೆ ಪಕ್ಕದ ಕರ್ನಾಟಕದೊಂದಿಗೆ ಮಾತುಕತೆ ನಡೆಸಬಾರದು ಎಂದು ಪ್ರಶ್ನಿಸಿದ್ದಾರೆ. ಮಾತುಕತೆಯಿಂದ ತಮಿಳುನಾಡಿನ ಜನರಿಗೆ ಒಳ್ಳೆಯದಾಗುವುದಾದರೆ ಯಾವುದೇ ವಿರೋಧ ಅಥವಾ ಅಪಮಾನಗಳನ್ನು ಸಹಿಸಿಕೊಳ್ಳಲು ಸಿದ್ದ ಎಂದು ಜೋಸೆಫ್ ವಿಜಯ್ ಅಲ್ಲಿನ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇಂದು ಮುಖ್ಯಮಂತ್ರಿಗಳ ಸೂಚನೆಯಂತೆ ಸಚಿವರು ಬರ ಪರಿಶೀಲನೆ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬರಬ ಮತ್ತು ಕೊಟ್ಟೂರು ತಾಲೂಕಿನ ಗಜಾಪುರ ಗ್ರಾಮಗಳ ರೈತರ ಹೊಲಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತುಂಗಭದ್ರಾ ಜಲಾಶಯದಲ್ಲಿ ದಿನೇ ದಿನೇ ಒಳಹರಿವು ಹೆಚ್ಚುತ್ತಿರುವುದರಿಂದ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ರೈತರು ಸಂಕಷ್ಟದಲ್ಲಿದ್ದು ಸಾಲ ಮನ್ನಾ ಮಾಡುವುದಕ್ಕೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಲಾಗುವುದು ಎಂದರು. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಶ್ರೀರಾಂಪುರ, ಬೇಗೂರು, ಗೇಟ್, ತಾಂಡ್ಯ ಸೇರಿ ತರೀಕೆರೆ ಹಾಗೂ ಕಡೂರು ತಾಲೂಕುಗಳ ಹಲವೆಡೆ ಇಂಧನ ಸಚಿವ ಕೆಜೆ ಜಾರ್ಜ್ ಬರ ಪರಿಸ್ಥಿತಿ ಹಾಗೂ ಬೆಳೆ ಪರಿಸ್ಥಿತಿಗಳನ್ನು ಪರಿಶೀಲನೆ ನಡೆಸಿದರು. ಗದಗ ಜಿಲ್ಲೆಯಲ್ಲಿ ಕಳೆದ 68 ದಿನಗಳಲ್ಲಿ ಬಿದ್ದಿರುವ ಮಳೆಯ ಪ್ರಮಾಣವು ವಾಡಿಕೆಗಿಂತ 31% ಕಡಿಮೆಯಾಗಿದೆ. ಎನ್ಡಿಆರ್ಎಫ್ ನಿಯಮಾವಳಿಗಳ ಪ್ರಕಾರ ಇಡೀ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಲು ಅರ್ಹತೆ ಇದ್ದು, ತಾಲೂಕುವಾರು ವೈಜ್ಞಾನಿಕ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸಚಿವ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಪ್ರಾಥಮಿಕ ಅಂದಾಜಿನಂತೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಸೇರಿ ಒಟ್ಟು 164 ಕೋಟಿ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವಿಠಲಾಪುರ

ಗ್ರಾಮದಲ್ಲಿ ಸಚಿವ ಬಿ ನಾಗೇಂದ್ರ ಬರ ಪರಿಶೀಲನೆ ನಡೆಸಿದರು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಸಮಯದಲ್ಲಿ ಎಎಸ್ಡಿಡಿಒ ವರ್ಗದ ಅಡಿಯಲ್ಲಿ ಗುರುತಿಸಲಾದ ತಮ್ಮ ಹೆಸರುಗಳನ್ನು ಸರಿಪಡಿಸಲು ಮತದಾರರಿಗೆ 15 ದಿನಗಳ ಗಡುವು ನೀಡುವಂತೆ ಚುನಾವಣಾ ಆಯೋಗವನ್ನು ಕೆಪಿಸಿಸಿ ಒತ್ತಾಯಿಸಿದೆ. ಈ ಕುರಿತಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಆಗಸ್ಟ್ 8ರ ಪ್ರಸ್ತುತ ಗಡುವು ಎಲ್ಲಾ ಬಾಧಿತ ಮತದಾರರಿಗೆ ಮತ್ತು ತಮ್ಮ ವಿವರಗಳನ್ನು ಪರಿಶೀಲಿಸಲು ಸರಿಪಡಿಸಲು ಸಾಕಷ್ಟು ಸಮಯ ಒದಗಿಸುವುದಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಅರ್ಹ ಮತದಾರರು ಮತದಾನದ ಹಕ್ಕಿನಿಂದ ವಂಚಿತರಾಗದಂತೆ ಕಾರ್ಯನಿರ್ವಹಿಸಲು ಚುನಾವಣಾ ಆಯೋಗವನ್ನು ಒತ್ತಾಯಿಸಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು, ಉಡುಪು, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿ ಮತ್ತು ಘಾಟ್ ಪ್ರದೇಶಗಳಲ್ಲಿ ಭೂಕುಸಿತ ಉಂಟಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಅತಿಯಾದ ಸಾರಜನಕಯುಕ್ತ ರಾಸಾಯನಿಕ ರಸಗೊಬ್ಬರಗಳ ಬಳಕೆಯಿಂದಾಗಿ ದೇಶಾದ್ಯಂತ ಅಂತರ್ಜಲ ಮಾಲಿನ್ಯ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ದೇಶದ 26 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 502 ಜಿಲ್ಲೆಗಳಲ್ಲಿ ನೈಟ್ರೇಟ್ ಮಾಲಿನ್ಯ ಪತ್ತೆಯಾಗಿದೆ ಎಂದು ಸಂಸತ್ನಲ್ಲಿ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವಾಲಯ ಉತ್ತರ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಾದ್ಯಂತ 11,22,789 ಗಣತಿ ನಮೂನೆಗಳನ್ನು ಗಣಕೀಕರಣ ಮಾಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೇ 10ರಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸಲಿದ್ದು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ನೀರಿನ ಲಭ್ಯತೆ ಕಡಿಮೆಯಾಗುತ್ತಿರುವ ಪ್ರಸ್ತುತ ದಿನಗಳಲ್ಲಿ ರೈತರು ವೈಜ್ಞಾನಿಕ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಉತ್ಪಾದನಾ ವೆಚ್ಚ ತಗ್ಗಿಸುವ ಜೊತೆಗೆ ಆದಾಯ ಹೆಚ್ಚಿಸಿಕೊಳ್ಳುವತ್ತ ಗಮನ ಹರಿಸಬೇಕು ಎಂದು ದಾವಣಗೆರೆ ದಕ್ಷಿಣ ಶಾಸಕ ಸಮರ್ಥ ಶಾಮನೂರು ಸಲಹೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ಇಂದು ಚಿಕ್ಕಪೇಟೆ ವಿಭಾಗದ ಹೊಂಬೇಗೌಡ ನಗರ ಬಿಟಿಎಸ್ ರಸ್ತೆಯಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ಕಾರ್ಯಾಚರಣೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 14ರಂದು ನೂತನ ಉಪಸಭಾಪತಿ ಸಭಾಪತಿ ಆಯ್ಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬಸವರಾಜ ಹೊರಟ್ಟಿ ರಾಜೀನಾಮೆ ಪಡೆದ ಸರ್ಕಾರದ ನಡೆ, ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆಯದೆ ಕೊಳವೆ ಬಾವಿ ಕೊರೆಸದಂತೆ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಕೈಮಗ್ಗ ಕ್ಷೇತ್ರದಲ್ಲಿ ವಿಶೇಷ ಉತ್ತೇಜನ ನೀಡಲು ರಾಜ್ಯವ್ಯಾಪಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಅಭಿಯಾನ. ಕಾವೇರಿ ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲ, ತಮಿಳುನಾಡು ಮುಖ್ಯಮಂತ್ರಿ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಮ್ಯೂಸಿಕಲಿ ಎಂದೆಂದಿಗೂ ಯೋರ್ಸ್ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮ್ಯೂಸಿಕಲಿ ಎಂದೆಂದಿಗೂ ಸದಾ ಕಾಲ ಯೋರ್ಸ್ ಕಾರ್ಯಕ್ರಮ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸಮಯ ಆಗಿದೆ 6:51. ಹಾಗೆ ಮತ್ತಷ್ಟು ಮಗದಷ್ಟು ಗೀತೆಗಳು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರುತ್ತೆ, ಮಾಹಿತಿ ಕೂಡ ಮೂಡಿ ಬರತ್ತೆ. ಸನ್ಸೆಟ್ ಸುರಭಿನಲ್ಲಿ ಏನಪ್ಪ ವಿಶೇಷ ಅಂತ ಹೇಳ್ತೀರಾ ಸ್ನೇಹಿತರೆ? ಎಲ್ರಿಗೂ ಒಂದು ಹವ್ಯಾಸ ಅಂತೂ ಇದ್ದೇ ಇರುತ್ತೆ. ಸ್ಪೋರ್ಟ್ಸ್ ಆಡೋದು ಒಂದು ಹವ್ಯಾಸ, ಕೆಲವರಿಗೆ ಯಾವ್ದಾದ್ರೂ ಒಂದು ವಾದ್ಯಗಳನ್ನು ನುಡಿಸೋದು ಒಂದು ಹವ್ಯಾಸ ಆಗಿರುತ್ತೆ. ಹಾಗೆ ನಮ್ಮ ದಿನನಿತ್ಯದ ಒಂದು ಚಟುವಟಿಕೆಗಳಲ್ಲಿ ಹಾಗೆ ಕೆಲಸದಲ್ಲಿ ತೊಡಗಿಸ್ಕೊಂಡಾಗ ಕೆಲವೊಂದೊಂದು ಬೇಸಿಕ್ಕಾಗಿ ಅದು ಹವ್ಯಾಸ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಒಂದು ರೀತಿ ಆಫ್ ಬೀಟ್ ಕೆಲಸ ಮಾಡಿದಾಗ ಏನೋ ಒಂದು ರೀತಿ ಖುಷಿ ಕೊಡುತ್ತೆ. ಅದನ್ನು ಮಾಡೋದೇ ನಾವು 6 ತಿಂಗಳಿಗೋ ಅಥವಾ 7 ತಿಂಗಳಿಗೋ 8 ತಿಂಗಳಿಗೋ ಒಂದ್ಸರ್ತಿ ಅನಿಸ್ಬಿಡತ್ತೆ ಒಂದು ಕೆಲಸಗಳನ್ನು. ಸೊ ಆ ರೀತಿಯ ಕೆಲಸಗಳು ಯಾವುದು ನಿಮಗೆ ಖುಷಿ ಕೊಡೋವಂಥದ್ದು ಆಗಿರುತ್ತೆ ಅದು ನಿಮ್ಮ ಅಭ್ಯಾಸ ಆಗಿರಬಾರ್ದು. ಫಾರ್ ಎಕ್ಸಾಂಪಲ್, ಹೂವು ಕಟ್ಟೋದಾಗಿರಬಹುದು. ಹೋಗ್ಬಿಟ್ಟು ಒಂದಷ್ಟು ಹೂವು ನಾವು ತಂದಿಟ್ಬಿಡ್ಬಹುದು ಹಬ್ಬದ ಸಮಯದಲ್ಲಿ, ಆದರೆ ಬಿಡಿ ಹೂವು ತಂದು ಯಾವ್ಯಾವ ಬಿಡಿ ಹೂವದ ಪಕ್ಕ ಯಾವುದನ್ನು ಜೋಡಿಸಿ ಎಷ್ಟು ಚಂದ ಕಟ್ಟಿದ್ದೀನಪ್ಪ ಅಂತ ಎಷ್ಟು ಖುಷಿಯಾಗುತ್ತೆ ಒಂದ್ಸರ್ತಿ ನೋಡಿ.

ಅದಕ್ಕೆ. ಸೊ ಈ ರೀತಿಯ ಯಾವ ಒಂದು ಕೆಲಸ ನಿಮಗೆ ತುಂಬಾ ಇಷ್ಟ ಆಗುತ್ತೆ, ಅದು ನಿಮ್ಮ ಅಭ್ಯಾಸ ಆಗಿಲ್ಲದೆ ಇರಬಹುದು ಅಥವಾ ಹವ್ಯಾಸ ಅಥವಾ ಹ್ಯಾಬಿಟ್ ಆಗಿಲ್ಲದೆ ಇರಬಹುದು, ಆದರೆ ಇದೊಂದು ಕೆಲಸ ಯಾವಾಗೋ ಒಂದು ಸರ್ತಿ ಮಾಡಿದಾಗ ತುಂಬಾ ಖುಷಿಯಾಗಿಬಿಡತ್ತೆ, ಪಾ ಏನೋ ಒಂದು ರೀತಿ ರಿಲೀಫ್ ಸಿಗುತ್ತೆ ಅನ್ನೋದಾದರೆ ಯಾವುದು ಅಂತ ನೀವು ಬರೆದು ಕಳಿಸಿ ವಾಟ್ಸಪ್ ಮುಖಾಂತರ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9408090013. ಸೀರೆ ಕುಚ್ಚು ಹಾಕೋದು ಕೂಡ ಒಂದು ಕಲೆ. ನಾವು ಹೊಲಿಸ್ಬೇಕಾದ್ರೆ ನಾವು ಕೊಟ್ಬಿಟ್ಟು ಇನ್ನೂ ಕುಚ್ಚು ಹಾಕ್ಬಿಡಿ ಅಂತಲೂ ಕೊಟ್ಬಿಡ್ಬಹುದು, ಆದರೆ ಕೆಲವರು ಕೆಲಸಕ್ಕೆ ಬೇರೆ ಕೆಲಸನೂ ಮಾಡ್ತಾ ಇರ್ತಾರೆ, ಜೊತೆಗೆ ಯಾವಾಗಲೂ ಒಂದ್ಸರ್ತಿ ಅಪರೂಪಕ್ಕೆ ಹೇ ಈ ಸೀರೆಗೆ ನಾನೇ ಕುಚ್ಚು ಹಾಕ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಕೂಡ ಯೋಚನೆ ಮಾಡಿ ಹಾಕಿರ್ತಾರೆ. ಆ ಥರ ಕೆಲಸಗಳು ನಿಮಗೆ ಯಾವುದಿಷ್ಟ ಅನ್ನೋದ್ರ ಬಗ್ಗೆ ಬೇಗ ಬೇಗ ಬರೆದು ಕಳಿಸಿ. ಮೊದಲನೇ ಗೀತೆ ಓಡಿ ಬರ್ತಾ ಇದೆ, ಪಯಣ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ, ಸಾಹಿತ್ಯ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಸೋನು ನಿಗಮ್ ಅವರು ಹಾಡಿರುವಂಥ ಸೊಗಸಾಗಿರುವಂಥ ಗೀತೆ ನಿಮ್ಮೆಲ್ಲರಿಗೋಸ್ಕರ ಓಡಿ ಬರ್ತಾ ಇದೆ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸೈ ಸೈ ಅಂತ ಹೇಳಿ ಯಾವ ಕೆಲಸ ಆದರೂ ಪರವಾಗಿಲ್ಲ, ಸೈ ಅಂತ ಹಾಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಅಂತ ಸಾಕಷ್ಟು ಜನ ಇದ್ದೇ ಇರ್ತಾರೆ. ಇನ್ನು ಕೆಲವ್ರಿಗಂತೂ ಅಯ್ಯೋ ಮಾಡೋ ಕೆಲಸನೇ ಸಾಕಾಗೋಗುತ್ತೆ. ಇನ್ನು ಆಫ್ ಬೀಟ್ ಕೆಲಸ ಎಲ್ಲಿಂದ ಬಂತು, ಮನೆ ಕೆಲಸನೂ ಆಗುತ್ತೆ, ಹಾಗೆ ಆಚೆಗಡೆ ಹೋಗಿನೂ ಕೂಡ ಕೆಲಸ ಮಾಡಬೇಕು, ಇನ್ನು ಇದನ್ನು ಹೊರತುಪಡಿಸಿ ಇನ್ನು ಕೆಲಸ ಮಾಡಬೇಕಾ ಅನ್ನೋ ಕ್ವೆಶ್ಚನ್ ಮಾರ್ಕ್ ಇದ್ದೇ ಇರುತ್ತೆ. ಪ್ರೀತ್ ಸಿಂಗ್ ಚಿತ್ರದ ಈ ಗೀತೆಯನ್ನು ಈಗಷ್ಟೇ ಕೇಳಿದ್ರೆ ಹರಿಹರನ್ ಹಾಗೂ ಅನುರಾಧ ಪೌಡ್ವಾಲ್ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತದಲ್ಲಿ ಈ ಸೊಗಸಾಗಿರುವಂತಹ ಗೀತೆ ಮೂಡಿ ಬಂದಿತ್ತು ಸನ್ಸೆಟ್ ಸರಭೆಯಲ್ಲಿ. ಪವಿತ್ರ ಅವರು ಕೂಡ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಮೇಡಮ್ ನಮ್ಗಂತೂ ಹಾರಗಳನ್ನ ಪೋಣಿಸೋದು ಸಿಕ್ಕಾಪಟ್ಟೆ

ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಈ ಸೊಗಸಾಗಿರುವಂತಹ ಗೀತೆ ರಾಜೇಶ್ ಕೃಷ್ಣನ್ ಹಾಗೂ ಚೈತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ ಇದೆ, ಹಾಗೆ ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆಯಲ್ಲಿ ನಂಬರ್ ಒನ್ ಚಿತ್ರದ ನಂಬರ್ ಒನ್ ಗೀತೆ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಮ್ಯೂಸಿಕಲಿ ಎಂದೆಂದಿಗೂ ಯೋರ್ಸ್ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಹಾಗೆ ಸಾಕ್ತಾ ಇದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ನಮ್ಮ ರನ್ನಿಂಗ್ ವಿತ್ 497. ಇವ್ರು ಹೇಳ್ತಾ ಇದ್ದಾರೆ, ಅವಾಗವಾಗ ಎಂಬ್ರಾಯ್ಡ್ರಿ ಹಾಕ್ತೀನಿ, ತುಂಬ ಖುಷಿ ಕೊಡುತ್ತೆ. ಯಾವುದೋ ಒಂದು ಸಮಾನದಲ್ಲಿ ಕಲಿತಿದ್ದು, ಆದರೆ ಏನು ಮಾಡೋದು, ಕೆಲಸದ ಒತ್ತಡದಲ್ಲಿ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಹಾಬಿ ಅಂತಲೇ ತಗೊಳ್ಳೋಕ್ಕಾಗಲಿಲ್ಲ. ಯಾವಾಗಾನ ಅಪರೂಪಕ್ಕೆ ಒಂದು ರಿಂಗ್ ಹಾಗೆ ಆ ಒಂದು ಕ್ರೋಶ ಸಿಕ್ಕಿದ್ರೆ ಸಣ್ಣ ಪುಟ್ಟ ಎಂಬ್ರಾಯ್ಡ್ರಿ ಹಾಕ್ತೀನಿ ಅಂತ ಹೇಳ್ತಾ ಇದ್ರೆ, ಆಹಾ, ಏನು ಖುಷಿ ಕೊಡುತ್ತೆ ಅಲ್ವಾ. ಇದೇ ರೀತಿಯ ಒಂದು ಒಳ್ಳೆ ಅಭ್ಯಾಸ ಮುಂದುವರಿಸಲಿ ಅಂತ ಹೇಳ್ತಾ, ಮುಂದೆ ನಿಮ್ಮೆಲ್ಲರಿಗೋಸ್ಕರ ಮತ್ತೊಂದು ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಈ ಸೊಗಸಾಗಿರುವಂತಹ ಗೀತೆ ಓಂ ಚಿತ್ರದು, ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಏಕೆ ತೆಗೆದಿದೆ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಇನ್ನು ಯಾರ್ಯಾರು ಸಂದೇಶವನ್ನ ಕಳ್ಸಿದ್ದಾರೆ ಅಂತ ನೋಡೋದಾದ್ರೆ, ಕಿಶನ್ ರೋಷನ್, ಶೋಭರಾಣಿ ಹನುಮಂತೇಗೌಡ ಅವರು ಹಾಡ್ಲಿ ಮಳವಳ್ಳಿಯಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಹಾಗೆ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶವನ್ನ ಕಳಿಸಿ, ಅಪರೂಪಕ್ಕೆ ಡ್ರಾಯಿಂಗ್ ಅನ್ನ ಬಿಡಿಸ್ತೀನಿ, ಸೊ ಅವಾಗವಾಗ ರೇಖಾಚಿತ್ರ ಬಿಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ, ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಂದೇಶವನ್ನ ಕಳ್ಸಿದ್ದಾರೆ ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶವನ್ನ ಕಳ್ಸಿದ್ದಾರೆ. ಅವಾಗ ಯಾವಾಗಲೂ 16ನೇ ವಯಸ್ಸಲ್ಲಿ ಸೈಕಲ್ ಹಾಗೂ ಸ್ಕೂಟಿಗಳಿಗೆ ಪಂಚರ್ ಹಾಕ್ತಿದ್ದೆ, ಈಗಲೂ ಯಾವಾಗ್ಲೂ ಅಪರೂಪಕ್ಕೆ ಅವಕಾಶ ಸಿಕ್ಕಿದ್ರೆ ಆ ಕೆಲಸ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗೋ ಒಂದೊಂದು ಕೆಲಸ ಅಂತ ಚೂರು ಪಾರು ಕಲ್ತಿದ್ರೆ ಒಬ್ಬೊಬ್ರಿಗೆ ಅದೇ ಜೀವನಕ್ಕೆ ಆಧಾರ ಆಗುತ್ತೆ. ನಮಗೆ ಇನ್ನು ಕೆಲವರಿಗೆ ಅದು ಎಲ್ಲೋ ಒಂದು ರೀತಿ ಒಂದು ಸಣ್ಣ ಅಭ್ಯಾಸ ಕೂಡ ಆಗಿರುತ್ತೆ. ಇನ್ನು ಮಂಡಿಕಲ್ ಕೃಪಾ ಉಮೇಶ್ ಇವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಯಾವಾಗ್ಲಾನು ಅಪರೂಪಕ್ಕೆ ಬಿಡುವಿದ್ದಾಗ ಬಟ್ಟೆಗಳನ್ನ ಹೊಲಿತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವಾಗ್ಲಾದ್ರೂ ಅಷ್ಟು ಇಷ್ಟು ಆರ್ಡರ್ ಬಂದ್ರೆ ಕೊಬ್ಬರಿ ಮೇಲೆ ಕೆತ್ತನೆಯನ್ನು ಕೂಡ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ತಿಂಡಿಗಳಿಗೆ ಸಹಾಯ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ವಾವ್, ಸೂಪರ್. ಆಕ್ಚುಲಿ ಒಂದು ಕಡೆ ಇಲ್ಲಿ ಬಟ್ಟೆ ಹೊಲಿಯೋದು ಅನ್ನೋದು ಅಪರೂಪದಲ್ಲಿ ಅಪರೂಪದ ಒಂದು ಹವ್ಯಾಸ ಅಂತ ಅನ್ಸುತ್ತೆ ನಿಮ್ಮ ಒಂದು ಇದಕ್ಕೆ. ಇನ್ನು ಬಾಕಿ ಎಲ್ಲನೂ ಕೂಡ ಪ್ರೊಫೆಷನ್ ಅಂತಲೇ ಕನ್ಸಿಡರ್ ಮಾಡಬಹುದು. ಬಟ್ ಸೊ ಏನೇ ಆಗಲಿ, ಅವಾಗ ಯಾವಾಗಲಾದರೂ ಒಂದೊಂದು ಸರ್ತಿ ಒಂದೊಂದು ಕೆಲಸ ಅಪರೂಪದಲ್ಲಿ ಮಾಡಿದಾಗ ಏನೋ ಒಂದು ರೀತಿ ಖುಷಿ ಕೊಡುತ್ತೆ, ಒಂದು ರೀತಿ ರಿಫ್ರೆಶಿಂಗ್ ಅನಿಸುತ್ತೆ, ಒಂದು ರೀತಿ ಚೈತನ್ಯ ತುಂಬುತ್ತೆ ಅಂತಲೇ ಹೇಳ್ಬೋದು. ಸೊ ನಮಗೆ ನಮಗೋಸ್ಕರ ಒಂದಿಷ್ಟು ಸಮಯ ಪಡ್ಕೊಂಡಿದ್ದೀವಿ ಅಂತ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಎಲ್ಲೋ ಒಂದು ಕಡೆ ಯಾವುದೋ ಮೂಲೆಯಲ್ಲಿ ಕಲ್ತಂತಹ ವಿದ್ಯೆನ ಅವಾಗವಾಗ ಪ್ರಯೋಗ ಮಾಡಿ ನೀವು ಕೂಡ ಆ ದಿನಗಳಿಗೆ ಹೋಗ್ತೀರಿ, ಹಾಗೆ ಅದು ಒಂದು ರೀತಿ ರಿಫ್ರೆಶಿಂಗ್ ಆಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಚಟ ಬಾಯ್ ಬಾಯ್ ಹೇಳುವಂತಹ ಸಮಯ. ಇನ್ನು ಕಡೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂತಹ ಗೀತೆ ಹುಲಿಯ ಚಿತ್ರದ್ದು. ಮಂಜುಳಾ ಗುರುರಾಜ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ವಿ ಮನೋಹರ್ ಅವರ ಸಾಹಿತ್ಯ ಹಾಗೆ ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆಯಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ತೇಜ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು: ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಭಯೋತ್ಪಾದನೆ ಮುಕ್ತ ವಾತಾವರಣದಲ್ಲಿ ಮಾತ್ರ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರೆಸಲು ಸಾಧ್ಯ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಪ್ರತಿಪಾದನೆ. ನವೀನ ಸುಸ್ಥಿರ ಶಿಕ್ಷಣ ವ್ಯವಸ್ಥೆ ನಿರ್ಮಿಸಲು ಬ್ರಿಕ್ಸ್ ರಾಷ್ಟಗಳ ನಡುವೆ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ಗೆ ಭಾರತದ ರಕ್ಷಿತಾ ರಾಮರಾಜ್, ಅಶ್ಮಿತಾ ಚೆಲಿಹಾ ಲಗ್ಗೆ. ವಾರ್ತೆಗಳ ವಿವರ: ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ನ್ನು ಸಂಸತ್ತು ಅಂಗೀಕರಿಸಿದೆ. ಲೋಕಸಭೆ ಇಂದು ಈ ಮಸೂದೆಯನ್ನು ಅನುಮೋದಿಸಿದ್ದು, ರಾಜ್ಯಸಭೆ ಸೋಮವಾರ ಮಸೂದೆಯನ್ನು ಅಂಗೀಕರಿಸಿತ್ತು. ಲೋಕಸಭೆಯಲ್ಲಿ ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 12 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ಎಂಎಸ್ಎಂಇ ಸಚಿವ ಜಿತಿನ್ ರಾಮ್ ಮಾಂಜಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಕಾಯ್ದೆ 2006ಕ್ಕೆ ಮತ್ತಷ್ಟು ತಿದ್ದುಪಡಿ ತರುವ ಮಸೂದೆಯನ್ನು ಮಂಡಿಸಿದರು. ಮಸೂದೆಯು ಪಾವತಿ ವಿಳಂಬವನ್ನು ಪರಿಹರಿಸುವ ಮತ್ತು ವಿವಾದ ಪರಿಹಾರವನ್ನು ಸರಳಗೊಳಿಸುವ ಗುರಿಯನ್ನು ಹೊಂದಿದೆ. ಮಸೂದೆಯ ಪ್ರಕಾರ ಪ್ರತಿಯೊಂದು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮವು ವ್ಯಾಪಾರ ಸ್ವೀಕಾರ ರಿಯಾಯಿತಿ ವ್ಯವಸ್ಥೆಯಲ್ಲಿ ಎಂಎಸ್ಎಂಇಗಳಿಂದ ಸರಕು ಅಥವಾ ಸೇವೆಗಳ ಖರೀದಿಗಾಗಿ ಎಲ್ಲಾ ಇನ್ವಾಯ್ಸ್ಗಳನ್ನು ಇತ್ಯರ್ಥಪಡಿಸಬೇಕು. ವಿವಾದದ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಿಫಲವಾದರೆ 30 ದಿನಗಳಲ್ಲಿ ಮಧ್ಯಸ್ಥಿಕೆಗೆ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳು ಪೂರ್ಣಗೊಂಡ ದಿನಾಂಕದಿಂದ 90 ದಿನಗಳಲ್ಲಿ ತೀರ್ಪು ನೀಡಬೇಕು. 6 ತಿಂಗಳಿಗಿಂತ ಹೆಚ್ಚು ಕಾಲ ಪ್ರಕರಣ ಬಾಕಿ ಇದ್ದರೆ ನೀಡಲಾದ ಮೊತ್ತದ ಕನಿಷ್ಠ 50% ಪೂರೈಕೆದಾರರಿಗೆ ಪಾವತಿಸಬೇಕು. ಮಸೂದೆ ಅಂಗೀಕರಿಸಿದ ನಂತರ ಪೀಠಾಸೀನ ಅಧಿಕಾರಿ ದಿಲೀಪ್ ಸೈಕಿ ಅವರು ಸದನ ನಡೆಸಲು ಪ್ರಯತ್ನಿಸಿದರು. ಸದನ ಕಾರ್ಯನಿರ್ವಹಿಸಲು ಅನುಮತಿಸುವಂತೆ ಪ್ರತಿಭಟನಾ ನಿರತ ಸದಸ್ಯರಿಗೆ ಮನವಿ ಮಾಡಿದರು. ಪದೇ ಪದೇ ಪೋಸ್ಟರ್ಗಳು ಮತ್ತು ಬ್ಯಾನರ್ಗಳನ್ನು ತಂದು ಕಲಾಪಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ, ಇದು ಸದನದ ಕಾರ್ಯನಿರ್ವಹಣೆಗೆ ಅಡ್ಡಿಯಾಗುತ್ತದೆ ಎಂದು ಹೇಳಿದರು. ಗದ್ದಲ ಮುಂದುವರೆದಂತೆ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಸದನವನ್ನು ಮುಂದೂಡಿದರು. ಇದಕ್ಕೂ ಮೊದಲು ಬೆಳಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ವಿಟ್ ಇಂಡಿಯಾ ಚಳವಳಿಯ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು. ಆಗಸ್ಟ್ 9ರಂದು ಕ್ವಿಟ್ ಇಂಡಿಯಾ ಚಳವಳಿಯ 84ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಭಯೋತ್ಪಾದನೆ, ಹಾಗೆತನ ಮತ್ತು ಹಿಂಸಾಚಾರ ಮುಕ್ತ ವಾತಾವರಣದಲ್ಲಿ ಮಾತ್ರ ಭಾರತ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರೆಯಲು ಸಾಧ್ಯ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆ ನೀತಿಯನ್ನು ಅನುಸರಿಸುತ್ತಿದೆ. ಭಾರತದ ವಿರುದ್ಧ ಭಯೋತ್ಪಾದನೆಯನ್ನು ರಾಜ್ಯ ನೀತಿಯ ಸಾಧನವನ್ನಾಗಿ ಬಳಸುತ್ತಿದೆ ಎಂದು ದೂರಿದರು. ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಅತ್ಯಂತ

0: ಅನುಕೂಲಕರ ರಾಷ್ಟ್ರ ಸ್ಥಾನಮಾನವನ್ನು ಭಾರತ ಹಿಂತೆಗೆದುಕೊಂಡಿದೆ. ಪಾಕಿಸ್ತಾನದಿಂದ ಆಮದಾಗುವ ಅಥವಾ ರಫ್ತು ಮಾಡುವ ಎಲ್ಲ ಸರಕುಗಳ ಮೇಲಿನ ಕಸ್ಟಮ್ ಸುಂಕವನ್ನು ಶೇಕಡ 200ಕ್ಕೆ ಹೆಚ್ಚಿಸಲಾಗಿದೆ ಎಂದು ಅವರು ತಿಳಿಸಿದರು. ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಭಾರತ ಸಿಂಧೂ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿದೆ, ಅಟ್ಟಾರಿ ಚೆಕ್ಪೋಸ್ಟ್ ಮುಚ್ಚಲಾಗಿದೆ, ವೀಸಾಗಳನ್ನು ನಿರ್ಬಂಧಿಸುವುದು ಸೇರಿದಂತೆ ಹಲವಾರು ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಸಚಿವ ಎಸ್ ಜೈಶಂಕರ್ ಹೇಳಿದರು. ಭಾರತೀಯ ರೈಲ್ವೆಯು ಪ್ರತಿ ವರ್ಷ ಸುಮಾರು 58 ಕೋಟಿ ಊಟಗಳನ್ನು ಪೂರೈಸುತ್ತಿದೆ. ಆಹಾರ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಸರಾಸರಿ ಶೇಕಡ 0.008% ಮಾತ್ರ ದೂರುಗಳು ದಾಖಲಾಗಿವೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಕಳೆದ 3 ವರ್ಷಗಳಲ್ಲಿ ಈ ನಿಟ್ಟಿನಲ್ಲಿ ಐಆರ್ಸಿಟಿಸಿಯ ಸೂಕ್ತ ದಂಡ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ತಿಳಿಸಿದರು. ಈ ಕ್ರಮಗಳಲ್ಲಿ 5 ಕೋಟಿ ರೂಪಾಯಿಗೂ ಹೆಚ್ಚು ದಂಡ ವಿಧಿಸುವುದು, ಶೋಕಾಸ್ ನೋಟಿಸ್ ನೀಡುವುದು, ಒಪ್ಪಂದಗಳನ್ನು ರದ್ದುಗೊಳಿಸುವುದು, ಆಹಾರ ಗುಣಮಟ್ಟ ಮತ್ತು ನೈರ್ಮಲ್ಯ ಉಲ್ಲಂಘನೆಗಾಗಿ ಪರವಾನಗಿದಾರರನ್ನು ವಜಾಗೊಳಿಸುವುದು ಸೇರಿದೆ ಎಂದು ಅವರು ತಿಳಿಸಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಇಂದು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಗದ್ದಲ ಉಂಟಾದ ಕಾರಣ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಇಂದು ಬೆಳಗ್ಗೆ ಸದನ ಸೇರಿದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ವಿಟ್ ಇಂಡಿಯಾ ಚಳವಳಿಯ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು. ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಹುತಾತ್ಮರ ಗೌರವಾರ್ಥವಾಗಿ ಸದನದಲ್ಲಿ ಮೌನ ಆಚರಿಸಲಾಯಿತು. ನಂತರ ರಕ್ಷಣೆ, ಗೃಹ ವ್ಯವಹಾರಗಳು, ವಾಣಿಜ್ಯ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಯ ವರದಿಗಳನ್ನು ಸದನದಲ್ಲಿ ಮಂಡಿಸಲಾಯಿತು. ಬಳಿಕ ಪ್ರತಿಪಕ್ಷಗಳ ಗದ್ದಲದ ನಡುವೆ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆಯಲ್ಲಿ ಕಲಾಪ ನಡೆಸಿದರು. ಕೆಲವು ಸದಸ್ಯರು ತುರ್ತು ಮಹತ್ವದ ವಿಷಯಗಳನ್ನು ಪ್ರಸ್ತಾಪಿಸಿದರು. ಆದಾಗ್ಯೂ ನಿರಂತರ ಘೋಷಣೆಗಳಿಂದಾಗಿ ಸಭಾಪತಿಯವರು ಸದನವನ್ನು ಮೊದಲು ಮಧ್ಯಾಹ್ನದವರೆಗೆ, ನಂತರ ಸೋಮವಾರದವರೆಗೆ ಮುಂದೂಡಿದರು. ವಿರೋಧ ಪಕ್ಷದ ಸದಸ್ಯರ ಅಡ್ಡಿಗಳ ನಡುವೆಯೂ ಸಂಸತ್ತಿನ ಎರಡೂ ಸದನಗಳು ಕಾರ್ಯನಿರ್ವಹಿಸುತ್ತಿವೆ ಮತ್ತು ಶಾಸಕಾಂಗ ವ್ಯವಹಾರಗಳು ನಡೆಯುತ್ತಿವೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲೋಕಸಭೆ ಮತ್ತು ಎಂಎಸ್ಎಂಇ ಮಸೂದೆಯನ್ನು ಅಂಗೀಕರಿಸಿದೆ. ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳ ಗದ್ದಲ ಮತ್ತು ಘೋಷಣೆ ಕೂಗುವಿಕೆಯಿಂದಾಗಿ ಎರಡೂ ಸದನಗಳಲ್ಲಿ ಚರ್ಚೆಗಳು ಸೀಮಿತವಾಗಿವೆ ಎಂದು ಹೇಳಿದರು. ವಿಶೇಷ ಅಧಿವೇಶನದ ಮೂಲಕ ಮಳೆಗಾಲದ ಅಧಿವೇಶನವನ್ನು ವಿಸ್ತರಿಸುವ ಯಾವುದೇ ಪ್ರಸ್ತಾಪವಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವೀನ ಮತ್ತು ಸುಸ್ಥಿರ ಶಿಕ್ಷಣ ವ್ಯವಸ್ಥೆಗಳನ್ನು ನಿರ್ಮಿಸಲು ಬ್ರಿಕ್ಸ್ ರಾಷ್ಟಗಳ ನಡುವೆ ಬಲವಾದ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಭುವನೇಶ್ವರದಲ್ಲಿಂದು ನಡೆದ 13ನೇ ಬ್ರಿಕ್ಸ್ ಶಿಕ್ಷಕರ ಸಚಿವರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಸಾಂಕ್ರಾಮಿಕ ರೋಗಗಳು, ಆರ್ಥಿಕ ಅನಿಶ್ಚಿತತೆಗಳು, ಹವಾಮಾನ ಬದಲಾವಣೆ ಮತ್ತು ತ್ವರಿತ ತಾಂತ್ರಿಕ ಪ್ರಗತಿಯಂತಹ ಜಾಗತಿಕ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಶಿಕ್ಷಣ ವ್ಯವಸ್ಥೆ ಸಜ್ಜುಗೊಳ್ಳಬೇಕು ಎಂದು ಹೇಳಿದರು. ಭವಿಷ್ಯದ ಪೀಳಿಗೆಗಳು ಉದಯೋನ್ಮುಖ ಜಾಗತಿಕ ಸವಾಲುಗಳನ್ನು ಎದುರಿಸಲು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಬ್ರಿಕ್ಸ್ ರಾಷ್ಟ್ರಗಳ ವೈವಿಧ್ಯತೆಯು ಅದರ ಶ್ರೇಷ್ಠ ಸಾಮರ್ಥ್ಯಗಳಲ್ಲಿ ಒಂದಾಗಿದೆ. ಶಿಕ್ಷಣದಲ್ಲಿ ಜ್ಞಾನ, ಉತ್ತಮ ಅಭ್ಯಾಸಗಳು ಮತ್ತು ನವೀನ ವಿಧಾನಗಳನ್ನು ವಿನಿಮಯ ಮಾಡಿಕೊಳ್ಳಲು ಅಪಾರ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಪ್ರಹ್ಲಾದ್ ಜೋಶಿ ಹೇಳಿದರು. ಮೊದಲ ಜಾಗತಿಕ ದಕ್ಷಿಣ ಚಲನಚಿತ್ರೋತ್ಸವ ಮುಂದಿನ ವರ್ಷ ಭಾರತದಲ್ಲಿ ನಡೆಯಲಿದೆ. ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NFDC ಮತ್ತು ನ್ಯಾಷನಲ್ ಫಿಲ್ಮ್ ಆರ್ಕೈವ್ ಆಫ್ ಇಂಡಿಯಾ NFAI, ಬ್ರೆಜಿಲ್, ರಷ್ಯಾ, ವಿಯೆಟ್ನಾಂ ಸೇರಿದಂತೆ ಹಲವು ದೇಶಗಳೊಂದಿಗೆ ಪರಸ್ಪರ ಒಪ್ಪಂದ ಮತ್ತು ಮಾತುಕತೆಗಳನ್ನು ನಡೆಸಿ ಭಾರತದಲ್ಲಿ ಮೊದಲ ಜಾಗತಿಕ ಚಿತ್ರೋತ್ಸವ ನಡೆಸಲು ತೀರ್ಮಾನಿಸಲಾಗಿದೆ. ಪ್ರಸ್ತಾವಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕಕ್ಕೆ ವ್ಯಕ್ತವಾಗಿರುವ ಹಲವು ದೇಶಗಳ ಆಕ್ಷೇಪಣೆಗಳನ್ನು ಭಾರತ ತಳ್ಳಿಹಾಕಿದೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಪ್ರಸ್ತಾವಿತ ವಿದೇಶಿ ಕೊಡುಗೆ ವಿಧೇಯಕ ಭಾರತದ ಶಾಸನಾಂಗದ ತೀರ್ಮಾನಕ್ಕೆ ಸಂಬಂಧಪಟ್ಟಿದ್ದು ದೇಶದ ಆಂತರಿಕ ವಿಷಯವಾಗಿದೆ ಎಂದು ಹೇಳಿದರು. ವಿದೇಶಿ ಬಂಡವಾಳವನ್ನು ಅಮೆರಿಕ ಸೇರಿದಂತೆ ಹಲವಾರು ದೇಶಗಳು ನಿಯಂತ್ರಿಸುತ್ತಿವೆ ಎಂದು ಜೈಸ್ವಾಲ್ ತಿಳಿಸಿದರು. ಭಾರತದ ಶೆಟ್ಲರ್ಗಳಾದ ರಕ್ಷಿತಾ ರಾಮರಾಜ್ ಮತ್ತು ಅಶ್ಮಿತಾ ಚೆಲ್ಹಿಯಾ ಆಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ತಲುಪಿದ್ದಾರೆ. ರಕ್ಷಿತಾ ಭಾರತದವರೇ ಆದ ತಾನ್ವಿ ಶರ್ಮಾ ವಿರುದ್ಧ ಜಯಿಸಿದರೆ ಅಶ್ಮಿತಾ ಅಗ್ರ ಶ್ರೇಯಾಂಕದ ಹೀನಾ ಅಖೇಚಿಯವರಿಗೆ ಆಘಾತ ನೀಡಿ

ಸೆಮಿಫೈನಲ್ಸ್ ಪ್ರವೇಶಿಸಿದರು. ರಕ್ಷಿತಾ ಮತ್ತು ಅಶ್ಮಿತಾ ನಾಳೆ ಸೆಮಿಫೈನಲ್ಸ್ನಲ್ಲಿ ಮುಖಾಮುಖಿಯಾಗಲಿದ್ದಾರೆ. ಕೇರಳಂನ ಉತ್ತರ ಭಾಗದ 4 ಜಿಲ್ಲೆಗಳಿಗೆ ಭಾರತೀಯ ಹವಾಮಾನ ಇಲಾಖೆಯು ರೆಡ್ ಅಲರ್ಟ್ ಘೋಷಿಸಿದ್ದು, ಕೋಯಿಕ್ಕೋಡ್, ಕಣ್ಣೂರು, ವಯನಾಡ್ ಮತ್ತು ಕಾಸರಗೋಡಿನಲ್ಲಿ ಅತಿ ಹೆಚ್ಚು ಮಳೆಯಾಗಲಿದೆ ಎಂದು ಮುನ್ಸೂಚನೆ ನೀಡಿದೆ. ಇತರೆ 6 ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 456 ಅಂಕಗಳು ಇಳಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 78,499 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 65 ಅಂಕಗಳ ಇಳಿಕೆ ಕಂಡು ದಿನದ ಅಂತ್ಯಕ್ಕೆ 24,571 ಅಂಕಗಳು ದಾಖಲಾಗಿವೆ. ಥೈಲ್ಯಾಂಡ್ನ ಬ್ಯಾಂಕಾಕ್ನ ವಾಯುವ್ಯದಲ್ಲಿರುವ ನೊಂಥಂಬುರಿ ಪ್ರಾಂತ್ಯದಲ್ಲಿ 14 ವರ್ಷದ ವಿದ್ಯಾರ್ಥಿಯೊಬ್ಬ ಗುಂಡು ಹಾರಿಸಿ 7 ಜನರನ್ನು ಹತ್ಯೆ ಮಾಡಿದ್ದಾನೆ. ಘಟನೆಯಲ್ಲಿ 23 ಜನರು ಗಾಯಗೊಂಡಿದ್ದು, ಈ ಪೈಕಿ 10 ಜನರ ಸ್ಥಿತಿ ಗಂಭೀರವಾಗಿದೆ. ಸ್ಥಳೀಯ ಅಧಿಕಾರಿಗಳ ಪ್ರಕಾರ ಗುಂಡು ಹಾರಿಸಿದ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ಡೆಬಿರೆನ್ಸ್ ನೊಂಥಂಬುರಿ ಪ್ರೌಢಶಾಲೆಯ 5 ಸಿಬ್ಬಂದಿಯನ್ನು ಕೊಂದಿದ್ದಾನೆ. ಇದಕ್ಕೂ ಮುನ್ನ ಆತ ಮನೆಯಲ್ಲಿ ತನ್ನ 2 ಅಜ್ಜಿಯರನ್ನು ಹತ್ಯೆ ಮಾಡಿದ್ದಾನೆ. ಉಪರಾಷ್ಟ್ರಪತಿ ಸಿ ವಿ ರಾಧಾಕೃಷ್ಣನ್ ಅವರು ನಾಳೆಯಿಂದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಮೊದಲ ದಿನ ಅವರು ವಿಜಯಪುರಂನ ಸೆಲ್ಯುಲರ್ ಜೈಲು ರಾಷ್ಟೀಯ ಸ್ಮಾರಕಕ್ಕೆ ತೆರಳಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಭಯೋತ್ಪಾದನೆ ಮುಕ್ತ ವಾತಾವರಣದಲ್ಲಿ ಮಾತ್ರ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರಿಸಲು ಸಾಧ್ಯ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಪ್ರತಿಪಾದನೆ. ನವೀನ ಸುಸ್ಥಿರ ಶಿಕ್ಷಣ ವ್ಯವಸ್ಥೆ ನಿರ್ಮಿಸಲು ಬ್ರಿಕ್ಸ್ ರಾಷ್ಟಗಳ ನಡುವೆ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ಸ್ಗೆ ಭಾರತದ ರಕ್ಷಿತಾ ರಾಮರಾಜ್, ಅಶ್ಮಿತಾ ಚೆಲಿಹಾ ಲಗ್ಗೆ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಆತ್ಮೀಯವಾದಂತಹ ಸ್ವಾಗತ. ಇದು ಕಾರ್ಯಕ್ರಮ ಒಲವಿನ ಆಲಾಪ, ನಿಮ್ಮ ನೆಚ್ಚಿನ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ನಿಮ್ಮನ್ನ ಸ್ವಾಗತಿಸ್ತಾ ಇರೋದು ಆರ್ಜೆ ಪ್ರವೀಣ್ ಜೋಯ್ಸ್. ಪ್ರೀತಿಯ ಮಾತುಕತೆ, ಪ್ರೀತಿಯ ಹಾಡುಗಳು ಇವೆಲ್ಲವೂ ಈ ಹೊತ್ತು ನಿಮ್ಮ ಜೊತೆಯಾಗಿರುತ್ತೆ. ಶುರು ಮಾಡೋಣ ಕಾರ್ಯಕ್ರಮ ಒಲವಿನ ಆಲಾಪ.

ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲು ಒಲವಿನ ಅಲಪ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ನಾನು ನಿಮಗೆ ಒಂದು ಕಥೆಯನ್ನ ಹೇಳ್ತಾ ಇದ್ದೀನಿ. ಇದು ಸಿನಿಮಾ ಅಲ್ಲ, ಕಾದಂಬರಿ ಅಲ್ಲ, ಯಾರೋ ಬರೆದ ಕಾಲ್ಪನಿಕ ಕಥೆಯೂ ಅಲ್ಲ, ಒಬ್ಬ ಭಾರತೀಯ ಯುವಕನ ಕಥೆ. ಹಣ ಇರಲಿಲ್ಲ, ಐಷಾರಾಮಿ ಜೀವನನೂ ಇರಲಿಲ್ಲ, ಕೈಯಲ್ಲಿ ಇದ್ದದ್ದು ಒಂದೇ ಒಂದು ಸೈಕಲ್. ಒಂದು ಸೈಕಲ್ ಮತ್ತು ಆತ ಹೊತ್ತಿದ್ದಂತಹ ಅತ್ಯಂತ ದೊಡ್ಡ ಕನಸು. ಸ್ನೇಹಿತರೆ, ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ನೀವು ಪ್ರೀತಿಸುವ ವ್ಯಕ್ತಿಗಾಗಿ ಎಷ್ಟು ದೂರ ಹೋಗ್ತೀರಿ? 10 ಕಿಲೋಮೀಟರ್, 100 ಕಿಲೋಮೀಟರ್, ಎಷ್ಟು ದೂರ ಬೇಕಾದರೂ ಹೋಗ್ತೀನಿ ಅಂತ ಅತ್ಯಂತ ಸಲೀಸಾಗಿ ನಾವು ಹೇಳ್ಬಿಡ್ತೀವಿ. ಆದರೆ ಈ ವ್ಯಕ್ತಿ ಭಾರತದಿಂದ ಸ್ವೀಡನ್ವರೆಗೆ ತಮ್ಮ ಪ್ರೀತಿಗಾಗಿ ಇವರು ಮಾಡಿದಂತಹ ಪ್ರಯಾಣ ಸುಮಾರು 8,000 ಕಿಲೋಮೀಟರ್, ಅದು ಸೈಕಲ್ನಲ್ಲಿ. ಬನ್ನಿ, ಈ ಅದ್ಭುತ ಸಾಹಸದ ಕಥೆಯೊಂದಿಗೆ ಈ ಹೊತ್ತು ಸಾಗೋಣ. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 1.3, ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್.

ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಒಲವಿನ ಆಲಾಪ. ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಪ್ರೀತಿಗಾಗಿ ಭಾರತದಿಂದ ಸ್ವೀಡನ್ವರೆಗೆ ಸವಾರಿ ಮಾಡಿದಂತಹ ಅದ್ಭುತವಾದ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹೀಗೆ 8,000 ಕಿಲೋಮೀಟರ್ ಸೈಕಲ್ ಮಾಡಿದಂತಹ ಆ ವ್ಯಕ್ತಿಯ ಹೆಸರು ಪಿ ಕೆ ಮಹಾನಂದಿಯ. 1975 ದೆಹಲಿಯಲ್ಲಿ ಚಳಿಗಾಲ, ಕನಾಟ್ ಪ್ಲೇಸ್, ಜನಜಂಗುಳಿ, ಕಾರುಗಳ ಸದ್ದು, ಅಂಗಡಿಗಳ ಬೆಳಕು, ಅದರ ಮಧ್ಯೆ ಒಬ್ಬ ಯುವ ಕಲಾವಿದ ರಸ್ತೆಯ ಬಳಿಯಲ್ಲಿ ಕುಳಿತು

ಜನರ ಚಿತ್ರವನ್ನ ಬಿಡಿಸ್ತಿರ್ತಾರೆ. ಅವರ ಹೆಸರೇ ಪಿಕೆ ಮಹಾನಂದಿಯ. 10 ನಿಮಿಷಗಳಲ್ಲಿ ವ್ಯಕ್ತಿಯ ಭಾವವನ್ನ ಹಿಡಿದು ಚಿತ್ರ ಬಿಡಿಸುವಂತಹ ಅದ್ಭುತ ಪ್ರತಿಭೆ. ಸ್ವೀಡನ್ನಿಂದ ಭಾರತಕ್ಕೆ ಪ್ರವಾಸಕ್ಕೆ ಬಂದಂತಹ ಯುವತಿ ಆ ರಸ್ತೆಯಲ್ಲಿ ನಡೆದಾಡ್ತಿರುವಾಗ ಪೋರ್ಟ್ರೇಟ್ ಇನ್ 10 ಮಿನಿಟ್ಸ್ ಅವರ ಕಣ್ಣಿಗೆ ಬೀಳುತ್ತೆ. ನೋಡೋಣ, ನಿಜವಾಗಿಯೂ 10 ನಿಮಿಷದಲ್ಲಿ ಚಿತ್ರವನ್ನ ಬಿಡಿಸೋದಿಕ್ ಸಾಧ್ಯನಾ ಅಂತ ಪಿಕೆ ಮಹಾನಂದಿಯಾರ ಮುಂದೆ ಕುಳಿತಿರ್ತಾರೆ. ಪಿಕೆ ಮಹಾನಂದಿಯಾರವರು ಚಿತ್ರವನ್ನ ಬಿಡಿಸೋದಿಕ್ಕೆ ಆರಂಭಿಸ್ತಾರೆ. 10 ನಿಮಿಷಗಳ ನಂತರ ಚಿತ್ರ ಸಿದ್ಧವಾಗುತ್ತೆ. ಸ್ವೀಡನ್ನ ಹುಡುಗಿ ಪಾರ್ಲೆಟ್ ಅದನ್ನ ನೋಡ್ತಾರೆ, ನಗ್ತಾ ಹೇಳ್ತಾರೆ, ಇನ್ನೂ ಚೆನ್ನಾಗಿ ಬರಿಬೋದಿತ್ತು ಅನ್ಸುತ್ತೆ, ನಾಳೆ ಬರ್ತೀನಿ ಅಂತ ಹೇಳಿ ಹೊರಟು ಬಿಡ್ತಾರೆ. ಮುಂದಿನ ದಿನ ಕೂಡ ಅವರು ಬರ್ತಾರೆ, ಮತ್ತೊಮ್ಮೆ ಚಿತ್ರವನ್ನ ಬಿಡಿಸಲಾಗುತ್ತೆ. ಆ ದಿನ ಕೂಡ ಚಿತ್ರ ಅವರಿಗೆ ತೃಪ್ತಿಯನ್ನ ಕೊಡೋದಿಲ್ಲ. ಆದರೆ ಕೊನೆಯಲ್ಲಿ ಒಂದು ಚಿತ್ರ ಅದ್ಭುತವಾಗಿ ಮೂಡಿಬರುತ್ತೆ. ಹೀಗೆ ಇವರಿಬ್ಬರ ಮಧ್ಯೆ ಮಾತುಕತೆ ಶುರುವಾಗುತ್ತೆ. ಭಾರತದ ಬಗ್ಗೆ, ಸ್ವೀಡನ್ ಬಗ್ಗೆ, ಕಲೆಯ ಬಗ್ಗೆ, ಜೀವನದ ಬಗ್ಗೆ ಒಬ್ಬರನ್ನೊಬ್ಬರು ತಿಳಿದುಕೊಳ್ಳೋದಿಕ್ಕೆ ಆರಂಭಿಸ್ತಾರೆ. ಹೀಗೆ ಅಲ್ವಾ, ಕೆಲವೊಮ್ಮೆ ಒಂದು ವಿಶೇಷ ಪರಿಚಯ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಕೇಳ್ತಾನೇ ಇರಿ, ಇದು ಕಾರ್ಯಕ್ರಮ ಒಲವಿನ ಆಲಾಪ.

ಭಾಷೆಯನ್ನು ನೋಡೋದಿಲ್ಲ, ಬಣ್ಣವನ್ನು ನೋಡೋದಿಲ್ಲ, ದೇಶವನ್ನು ನೋಡೋದಿಲ್ಲ, ಮನಸ್ಸುಗಳನ್ನು ಮಾತ್ರ ನೋಡುತ್ತೆ. ಇದೇ ಮಾತನ್ನು ಸಾಬೀತುಪಡಿಸುವಂತಹ ಅದ್ಭುತ ಘಟನೆ ಇದು. ಆದರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಇವರಿಬ್ಬರು ಒಡಿಶಾದ ಪಿ ಕೆ ಮಹಾನಂದಿಯರ ಮನೆಗೆ ತೆರಳುತ್ತಾರೆ. ಶಾರ್ಲೆಟ್ ಮೊದಲ ಬಾರಿಗೆ ಭಾರತದ ಹಳ್ಳಿಯನ್ನ ನೋಡ್ತಾರೆ. ಅಲ್ಲಿ ಕೊನಾರ್ಕ್ ಸೂರ್ಯನ ದೇವಸ್ಥಾನವನ್ನ ಕೂಡ ನೋಡ್ತಾರೆ. ಅದು ಅವರ ಮನಸ್ಸನ್ನ ಗೆಲ್ಲತ್ತೆ. ಅಲ್ಲಿಂದ ಈ ಪ್ರೇಮ ಕಥೆ ಇನ್ನಷ್ಟು ಗಾಢವಾಗುತ್ತೆ. ಅದರ ಜೊತೆಗೆ ಒಂದು ವಿದಾಯ, ಒಂದು ಮಾತು, ಇಡೀ ಜಗತ್ತನ್ನೇ ಸೈಕಲ್ನಲ್ಲಿ ದಾಟುವಂತಹ ನಿರ್ಧಾರ ಉಟ್ಕೊಳ್ಳುತ್ತೆ. ಕೇಳ್ತಾನೆ ರೀ, ಟ್ಯೂನ್ ಮಾಡಿರಿ ಕನ್ನಡ ಕಾಮನಬಿಲ್ಲು FM ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್.

ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಕಾರ್ಯಕ್ರಮ ಒಲವಿನ ಆಲಾಪ. ಪಿ ಕೆ ಮಹಾನಂದಿಯಾರವರ ಕಥೆಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೆ. ಒಬ್ಬ ಕಲಾವಿದ, ಒಬ್ಬ ವಿದೇಶಿ ಯುವತಿ, ಒಂದು ಆಕಸ್ಮಿಕ ಭೇಟಿ. ಆದರೆ ಆ ಒಂದು ಭೇಟಿ ಹೇಗೆ ಜೀವನವನ್ನೇ ಬದಲಾಯಿಸ್ಬಿಡ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. 1975 ಕಥೆಯಲ್ಲಿ ನಾವಿದ್ವಿ. ದೆಹಲಿಯಲ್ಲಿ ಶಾರ್ಲೆಟ್ ಹಾಗೆ ಪಿ

ಕೆ ಮಹಾನಂದಿಯಾರ್ ಅವರು ಭೇಟಿಯಾಗ್ತಾರೆ, ಹಾಗೆ ಸ್ನೇಹಿತರು ಆಗ್ತಾರೆ, ಅವರ ಪ್ರೀತಿ ಆ ಅನುಭವಗಳು ಎಲ್ಲವೂ ಗಟ್ಟಿಯಾಗುತ್ತೆ. ಇದೀಗ ಈ ಪ್ರೇಮ ಕಥೆಯ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಪ್ರೀತಿಯ ಜೊತೆಗೆ ಪರೀಕ್ಷೆಗಳು ಕೂಡ ಸದಾ ಬಂದೇ ಬರುತ್ತೆ. ಶಾರ್ಲೆಟ್ ಭಾರತಕ್ಕೆ ಪ್ರವಾಸಕ್ಕಾಗಿ ಬಂದಿರ್ತಾರೆ. ಪ್ರವಾಸದ ನಂತರ ಭಾರತವನ್ನ ಬಿಟ್ಟು ಮತ್ತೊಮ್ಮೆ ಹಿಂದಿರುಗಿ ಸ್ವೀಡನ್ಗೆ ತೆರಳುತ್ತಾರೆ. ಆದರೆ ಅದು ಸುಲಭವಾದಂತಹ ಕ್ಷಣವಾಗಿರಲಿಲ್ಲ. ಇಬ್ಬರಿಗೂ ಗೊತ್ತಿತ್ತು ಇನ್ನು ಮುಂದೆ ಅವರ ನಡುವೆ ಸಾವಿರಾರು ಕಿಲೋಮೀಟರ್ ದೂರ ಇರುತ್ತೆ. ಆದರೆ ಅವರ ಪ್ರೀತಿ ದೂರದಿಂದ ಕಡಿಮೆ ಆಗಲೇ ಇಲ್ಲ. ಅವರು ಪತ್ರಗಳನ್ನು ಬರೆಯುತ್ತಿರ್ತಾರೆ. ಪತ್ರಗಳ ಮೂಲಕ ಇವರ ಪ್ರೀತಿ ಎರಡು ವರ್ಷಗಳ ಕಾಲ ಹೀಗೆ ಮುಂದುವರಿಯುತ್ತೆ. ಶಾರ್ಲೆಟ್ ಹಿಂತಿರುಗಿ ಹೋಗುವಾಗ ಪಿ ಕೆ ಅವರಿಗೆ ಒಂದು ಮಾತನ್ನ ಹೇಳಿರ್ತಾರೆ, ನೀವು ಸ್ವೀಡನ್ಗೆ ಬನ್ನಿ. ಆ ಮಾತು ಸದಾ ಪಿ ಕೆ ಅವರ ಮನಸ್ಸಿನಲ್ಲೇ ಉಳಿದ್ಬಿಡುತ್ತೆ. ಆದರೆ ಸಮಸ್ಯೆ ಏನು ಗೊತ್ತಾ, ಅವರಿಗೆ ವಿಮಾನದ ಟಿಕೆಟ್ ಖರೀದಿ ಮಾಡೋದಕ್ಕೆ ಹಣವಿರೋದಿಲ್ಲ. ಸಾಮಾನ್ಯವಾಗಿ ಇಂತಹ ಪರಿಸ್ಥಿತಿಯಲ್ಲಿ ಹಲವಾರು ಜನ ತಮ್ಮ ಕನಸನ್ನ ಕೈಬಿಡ್ತಾರೆ. ಆದರೆ ಪಿ ಕೆ ಅವರು ಹಾಗೆ ಮಾಡಲಿಲ್ಲ. ಹಣ ಇಲ್ವಾ ಪರವಾಗಿಲ್ಲ, ವಿಮಾನದ ಟಿಕೆಟ್ ಇಲ್ವಾ ಪರವಾಗಿಲ್ಲ, ದಾರಿ ದೂರನ ಪರವಾಗಿಲ್ಲ, ಯಾಕಂದ್ರೆ ನನ್ನ ಬಳಿ ಒಂದು ದೊಡ್ಡ ಶಕ್ತಿ ಇದೆ, ಆ ಶಕ್ತಿ ಪ್ರೀತಿ ಅಂತ ಹೇಳ್ತಾ ಅವರು ತಮ್ಮ ಬಳಿ ಇದ್ದಂತಹ ಎಲ್ಲವನ್ನೂ ಮಾರಿ ಒಂದು ಸೈಕಲ್ ಅನ್ನ ಖರೀದಿ ಮಾಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಅವರ ಸ್ವೀಡನ್ ಪಯಣ. ಪಯಣದ ಬಗ್ಗೆ ಮಾತಾಡೋಣ. ಚೂನ್ ಮಾಡಿರಿ, ಕೇಳ್ತಾನೇರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ.

ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು. ಪಿ ಕೆ ಮಹಾನಂದಿಯವರ ವಿಶೇಷವಾದ ಕಥೆಯನ್ನ ನಿಮ್ಮುಂದೆ ಇಡ್ತಾ ಇದ್ದೆ. ಅವರ ಬಳಿ ಇದ್ದಂತಹ ಎಲ್ಲ ವಸ್ತುಗಳನ್ನ ಮಾರಿ ಒಂದು ಸೈಕಲ್ ಅನ್ನ ಖರೀದಿ ಮಾಡ್ತಾರೆ. ಸೈಕಲ್ ಅನ್ನ ಖರೀದಿ ಮಾಡಿ 1977 ಜನವರಿ 22 ಒಂದು ಐತಿಹಾಸಿಕ ಪ್ರಯಾಣವನ್ನ ಆರಂಭ ಮಾಡ್ತಾರೆ. ಇದು ಭಾರತದಿಂದ ಸ್ವೀಡನ್ಗೆ. ಒಬ್ಬ ವ್ಯಕ್ತಿ, ಒಂದು ಸೈಕಲ್, ಒಂದೇ ಒಂದು ಕನಸು, ಪ್ರೀತಿ. ಭಾರತದಿಂದ ಸ್ವೀಡನ್ಗೆ ಪ್ರಯಾಣವನ್ನ ಆರಂಭಿಸ್ತಾರೆ. ಸ್ವೀಡನ್ನ ದೂರ ಸುಮಾರು 8,000 ಕಿಲೋಮೀಟರ್. ಅವರು ಹಾದು ಹೋಗುವಂತಹ ಮಾರ್ಗ ಭಾರತ, ಭಾರತದಿಂದ ಪಾಕಿಸ್ತಾನ, ಅಲ್ಲಿಂದ ಅಫ್ಘಾನಿಸ್ತಾನ, ಇರಾನ್, ಟರ್ಕಿ, ಯುರೋಪ್, ಯುರೋಪ್ನಲ್ಲಿ ಸ್ವೀಡನ್. ಯೋಚನೆ ಮಾಡಿ ಸ್ನೇಹಿತರೆ, ಇವತ್ತಿನ ದಿವಸ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋದು ಸುಲಭ. ವಿಮಾನಗಳಿದೆ, ಮೊಬೈಲ್ ಫೋನ್ ಇದೆ, GPS ಇದೆ, ಇಂಟರ್ನೆಟ್ ಇದೆ. ಆದರೆ 1977 ಇದು ಯಾವುದೂ ಇರಲಿಲ್ಲ. ಒಂದೇ ಒಂದು ನಕ್ಷೆ, ಒಂದು ಸೈಕಲ್ ಮತ್ತು ದಾರಿಯಲ್ಲಿ ಸಿಗುವ ಜನರ ಮೇಲಿನ ನಂಬಿಕೆ, ಇಷ್ಟೇ ಆಗಿತ್ತು ಪಿ ಕೆ ಮಹಾನಂದಿಯವರ ಸಂಪತ್ತು. ಮೊದಲ ಹಂತದಲ್ಲಿ ಭಾರತದಿಂದ ಪಾಕಿಸ್ತಾನದ ಕಡೆಗೆ ಸಾಗ್ತಾರೆ. ಪ್ರತಿದಿನ ಸುಮಾರು 70 ಕಿಲೋಮೀಟರ್ನಷ್ಟು ಸೈಕಲ್ ಅನ್ನ ತೊಳಿತಿರ್ತಾರೆ. ಬೆಳಕಿನ ಸೂರ್ಯನೊಂದಿಗೆ ಪ್ರಯಾಣ ಆರಂಭ. ರಸ್ತೆಗಳು, ಹೊಸ ಜನರು, ಹೊಸ ಭಾಷೆಗಳು, ಹೊಸ ಸಂಸ್ಕೃತಿಗಳು, ಪ್ರತಿ ದಿನವೂ ಒಂದು ಹೊಸ ಅನುಭವವಾಗಿರುತ್ತೆ ಪಿ ಕೆ ಮಹಾನಂದಿಯವರಿಗೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಖಂಡಿತವಾಗಲು ಉದ್ಭವ ಆಗುತ್ತೆ. ಹೀಗೆ ಸೈಕಲ್ ಅಲ್ಲಿ ಒಬ್ಬರೇ ಹೊರಟಿದ್ದಾರಲ್ಲ, ಅವರಿಗೆ ಭಯವಾಗ್ಲಿಲ್ವಾ? ಸಹಜವಾಗಿ ಭಯವಾಗಿರುತ್ತೆ. ಆದರೆ ಮನಸ್ಸಿನಲ್ಲಿ ಒಂದೇ ಒಂದು ಚಿತ್ರ ಅವರ ಬಳಿ ಇತ್ತು. ಅದು ಶಾರ್ಲೆಟ್ ಅವರನ್ನ ಭೇಟಿ ಮಾಡುವಂತಹ ಕ್ಷಣ. ಆ ಕನಸು, ಆ ಶಕ್ತಿ ಈ ಎಲ್ಲ ಭಯಗಳನ್ನು ಹೋಗಲಾಡಿಸ್ಬಿಡತ್ತೆ. ಆದರೆ ಇವೆಲ್ಲವನ್ನ ದಾಟಿ ಪಿ ಕೆ ಮಹಾನಂದಿಯವರು ತಮ್ಮ ದಾರಿಯಲ್ಲಿ ಸಾಕ್ತಾನೆ ಇರ್ತಾರೆ. ಇನ್ನಷ್ಟು ಮಾತಾಡೋಣ. ಕೇಳ್ತಾನೆ ಇರಿ, ಚೂನ್ ಮಾಡ್ರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ.

ಮಾತಿನ ಮಳೆಯು ತುಂಬಿದೆ, ಹೊರಗೆ ಬಾರದೆ ನಿಂತಿದೆ, ಮಿಂಚಿದೆ ಗುಡುಗಿದೆ. ಸೋನೆ ಮಳೆಯಾಗಿ ಆದರೂ ಮೆಲ್ಲ ಮೆಲ್ಲ ಬರಬಾರದೆ

ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು. ಪಿ ಕೆ ಮಹಾನಂದಿಯಾರವರ ವಿಶೇಷವಾದ ಕಥೆಯನ್ನ ನಿಮ್ಮುಂದೆ ಇಡ್ತಾ ಇದ್ದೆ. ಮಹಾನಂದಿಯಾರವರು ಪಾಕಿಸ್ತಾನದ ನಂತರ ಅಫ್ಘಾನಿಸ್ತಾನವನ್ನ ಪ್ರವೇಶ ಮಾಡ್ತಾರೆ. ಅಫ್ಘಾನಿಸ್ತಾನದಲ್ಲಿ ಜನರು ಅವರ ಕಲೆಯನ್ನ ಅತ್ಯಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಅಲ್ಲಿ ಅವರು ಜನರ ಚಿತ್ರಗಳನ್ನ ಬಿಡಿಸಿಕೊಡ್ತಾರೆ. ಬಿಡಿಸಿಕೊಟ್ಟಂತಹ ಚಿತ್ರಕ್ಕೆ ಕೆಲವರು ಹಣವನ್ನ ಕೊಡ್ತಿದ್ರು, ಕೆಲವರು ಆಹಾರವನ್ನ ನೀಡ್ತಿದ್ರು, ಇನ್ ಕೆಲವರು ರಾತ್ರಿ ಉಳಿದುಕೊಳ್ಳೋದಿಕ್ಕೆ ಸ್ಥಳವನ್ನು ಕೂಡ ಕೊಡ್ತಿದ್ರು. ಹೀಗೆ ಅವರ ಪ್ರಯಾಣ ಮುಂದುವರಿಯುತ್ತೆ. ಅಫ್ಘಾನಿಸ್ತಾನದ ನಂತರ ಇರಾನ್ ಅನ್ನ ಪ್ರವೇಶ ಮಾಡ್ತಾರೆ. ಇಲ್ಲೂ ಕೂಡ ಹೊಸ ಹೊಸ ಸವಾಲುಗಳು ಎದುರಾಗುತ್ತೆ. ಹೊಸ ಭಾಷೆ, ಹೊಸ ರೀತಿಯ ಜನ, ಇವೆಲ್ಲವನ್ನ ದಾಟಿ ಮಹಾನಂದಿಯಾರವರು ಸ್ವೀಡನ್ನ ಕಡೆಗೆ ಮುಂದೆ ಸಾಗ್ತಾರೆ. ಪಿ ಕೆ ಮಹಾನಂದಿಯಾರವರು ಒಂದು ಕಡೆ ಸೈಕಲ್ ಅನ್ನ ತೊಳಿತಿದ್ದಾರೆ, ಮತ್ತೊಂದು ಕಡೆ ಸ್ವೀಡನ್ನಲ್ಲಿ ಶಾರ್ಲೆಟ್ ಪಿ ಕೆ ಮಹಾನಂದಿಯಾರವರಿಗಾಗಿ ಕಾಯ್ತಾ ಇದ್ದಾರೆ. 4 ತಿಂಗಳು 6 ದಿನಗಳ ನಂತರ ಸ್ವೀಡನ್ನ ತಲುಪ್ತಾರೆ. ಸ್ವೀಡನ್ನ ತಲುಪಿದ ನಂತರ ಅವರು ಕಾಯುತ್ತಿದ್ದಂತಹ ವ್ಯಕ್ತಿಯನ್ನ ನೋಡುವಂತಹ ಕ್ಷಣ ಬರುತ್ತೆ. ಅವರಿಬ್ಬರು ಭೇಟಿಯಾದಂತಹ ಆ ಕ್ಷಣವನ್ನ ಪದಗಳಲ್ಲಿ ವಿವರಿಸೋದು ಕಷ್ಟ. 4 ತಿಂಗಳುಗಳ 8,000 ಕಿಲೋಮೀಟರ್ಗಳ ಸುದೀರ್ಘ ಪಯಣ. ಶಾರ್ಲೆಟ್ರ ಮನೆಯ ಬಾಗಿಲಿನ ಎದುರು ನಿಂತಿರ್ತಾರೆ ಪಿ ಕೆ ಮಹಾನಂದಿಯಾರವರು. ಶಾರ್ಲೆಟ್ ಅವರ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ. ಮತ್ತೊಂದು ಕಡೆ ಅವರ ಎದೆಯಲ್ಲಿದ್ದಂತಹ ಭಾರವೆಲ್ಲವೂ ಕಡಿಮೆ ಆಗುತ್ತೆ. ಇದು ಕೇವಲ ಭೇಟಿಯಾಗಿರೋದಿಲ್ಲ, ಇದು ಭರವಸೆಯ ಗೆಲುವು, ಪ್ರೀತಿಯ ಗೆಲುವು, ನಂಬಿಕೆಯ ಗೆಲುವು.

ಒಲವಿನ ಆಲಾಪ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಾವಿವತ್ತು ಪಿ ಕೆ ಮಹಾನಂದಿಯ ಹಾಗೆ ಶಾರ್ಲೆಟ್ ಅವರ ಅಸಾಧಾರಣವಾದ ಕಥೆಯನ್ನ ತಿಳ್ಕೊಂಡ್ವಿ. ಪಿ ಕೆ ಮಹಾನಂದಿಯ ಹಾಗೆ ಶಾರ್ಲೆಟ್ ಅವರು ಸ್ವೀಡನ್ ನಲ್ಲಿ ಅಧಿಕೃತವಾಗಿ ಮದುವೆ ಆಗ್ತಾರೆ. ಇಬ್ಬರು ಹೊಸ ಜೀವನವನ್ನ ಆರಂಭಿಸ್ತಾರೆ. ಶಾರ್ಲೆಟ್ ಪಿ ಕೆ ರವರಿಗೆ ಹೆಜ್ಜೆ ಹೆಜ್ಜೆಯಲ್ಲೂ ಬೆಂಬಲವನ್ನ ನೀಡ್ತಾರೆ. ಇನ್ಫ್ಯಾಕ್ಟ್ ಪ್ರೀತಿಯ ಅರ್ಥನೇ ಅದಲ್ವೇ. ಹೀಗೆ ಪರಿಪೂರ್ಣವಾದಂತಹ ಜೀವನ ಇವರದ್ದು. ಇದಾಗಿತ್ತು ಇವತ್ತಿನ ಒಲವಿನ ಆಲಾಪ. ಮುಂದಿನ ಬಾರಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಜೊತೆಯಾಗ್ತೀನಿ. ಅಲ್ಲಿಯವರೆಗೂ ಪ್ರೀತಿಯನ್ನ ಗೌರವಿಸಿ, ಸಂಬಂಧಗಳನ್ನ ಕಾಪಾಡಿ. ಈ ಹೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ಜೆ ಪ್ರವೀಣ್ ಜೋಯ್ಸ್. ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೇರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ.

ಮೂವತ್ತು ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಮ್ಯೂಸಿಕಲಿ ಹಿಂದೆಂದಿಗೂ ಯೋರ್ಸ್ ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಸಮಯ ಆಗಿದೆ. 9:16:40 ರಾತ್ರಿಯ ಈ ಸಮಯ ಸುಕೋನ್ ಕೆ ಪಲ್ ಕಾರ್ಯಕ್ರಮದ ಸಮಯ. ಇವತ್ತಿನ ಸುಕುನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಏನಪ್ಪಾ ವಿಶೇಷ ಅಂತ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಹಳೆಯ ಹಿಂದಿ ಚಿತ್ರಗೀತೆಗಳು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರುತ್ತೆ. ಇವತ್ತು ಭಾರತ ಸಿನಿರಂಗ ಕಂಡಂತಹ ಅದ್ಭುತವಾದಂತಹ ಸಾಹಿತ್ಯಕಾರರ ಸಿನಿ ಸಾಹಿತ್ಯಕಾರರೊಬ್ಬರ ಒಂದು ವಿಶೇಷ ಕಾರ್ಯಕ್ರಮ ಅಂತಲೇ ಹೇಳಬೇಕು. ಬಹಳಷ್ಟು ಗೀತೆಗಳನ್ನು ಬರೆದಿದ್ದಾರೆ ಬಾಲಿವುಡ್ ಸಂಗೀತದಲ್ಲಿನೂ ಕೂಡ. ಬಾಲಿವುಡ್ ಗೀತೆಗಳು ಬಹಳಷ್ಟು ಬರೆದಿರುವಂತಹ ಹೆಗ್ಗಳಿಕೆ ಇವರಿಗೆ ಸಲ್ಲತೆ. ಬಹಳ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ಕೂಡ ಪಡೆದಂತಹ ಹೆಗ್ಗಳಿಕೆ ಇವರಿಗೆ ಸಲ್ಲತೆ. ಹಾಗಿದ್ರೆ ಯಾರವರು, ಏನು ಕತೆ, ಎಲ್ಲದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಈ ಮೊದಲ ಗೀತೆಯೊಂದಿಗೆ. ಈ ಗೀತೆ ಮೂಡಿ ಬರ್ತಾ ಇದೆ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ. ಚಲ್ತಿ ಕಾ ನಾಮ್ ಗಾಡಿ ಚಿತ್ರದ ಗೀತೆ ಇದಾಗಿದೆ. ಮಜ್ರು ಅವರ ಸಾಹಿತ್ಯ, ಹಾಗೆ ಎಸ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆಯಲ್ಲಿ. ಹೌದು, ಇವತ್ತಿನ ಕಾರ್ಯಕ್ರಮದಲ್ಲಿ ಮಜ್ರು ಸುಲ್ತಾನ್ಪುರಿ ಇವರ ಕುರಿತಾಗಿ ವಿಶೇಷ ಕಾರ್ಯಕ್ರಮ ಮೂಡಿಬರುತ್ತೆ. ಹಾಗೆ ಅವರೇ ಬರೆದಿರುವಂತಹ ಗೀತೆಗಳು ಮೂಡಿಬರುತ್ತೆ ಇವತ್ತಿನ ಸುಕುನ್ ಕೆಪಲ್ ಕಾರ್ಯಕ್ರಮದಲ್ಲಿ. ಈ ಹೊತ್ತಲ್ಲಿ ಸುಕುನ್ ಕೇಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ತೇಜ.

ಸೊಗಸಾಗಿರುವಂತಹ ಗೀತೆಯನ್ನ ಕೇಳಿದ್ರೆ ಸ್ನೇಹಿತರೆ, ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಂಥದ್ದು ಇದಾಗಿತ್ತು. ಮೂಲತಃ ಉತ್ತರ ಪ್ರದೇಶನವರಾಗಿದ್ದರು ಮಜ್ರು ಸುಲ್ತಾನ್ಪುರಿ ಅವರು. ಹುಟ್ಟಿದ್ದು 1 ಅಕ್ಟೋಬರ್ 1919. ಸೊ ಇವರು ಒಂದು ಮದರಸಾ ಶಿಕ್ಷಣದ ನಂತರ ಹಾಗೆ ಅವರು ಹಕೀಂ ಆಗಲಿಕ್ಕೆ, ಅಂದರೆ ಒಬ್ಬ ಡಾಕ್ಟರ್ ಆಗಲಿಕ್ಕೆ ಹೋಗ್ತಾರೆ. ಸ್ವಲ್ಪ ಕಷ್ಟ ಬಿದ್ದು ಮೆಡಿಕಲ್ ಪ್ರಾಕ್ಟೀಷನರ್ ಕೂಡ ಆಗ್ತಾರೆ. ಆದರೆ ಪೆನ್ ಅವ್ರನ್ನ ಬಿಡಲೇ ಇಲ್ಲ, ಶಾಯರಿಕ್ ಅವ್ರನ್ನ ಬಿಡಲೇ ಇಲ್ಲ. ಒಂದೆರಡು ಮೂರು ಲೈನು ಬರಿತಾ ಇದ್ರು ಹಾಗೆ ಹಾಗೆ ಕೂಡ. ಎರಡು ಮೂರು ಲೈನ್ ಬರೆದಿದ್ದನ್ನು ಕನ್ವೆ ಕೂಡ ಮಾಡಿದ್ರು. ಆಡಿಯನ್ಸ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿಪಟ್ಟರು, ಬಹಳ ಸೊಗಸಾಗಿ ಬರೀತಾರೆ ಅಂತ. ಆವತ್ತೇ ಲಾಸ್ಟ್ ಆಯಿತು, ಮೆಡಿಕಲ್ ಪ್ರಾಕ್ಟೀಷನರ್ನ ಬಿಟ್ಬಿಟ್ಟು ಡೈರೆಕ್ಟಾಗಿ ಪೆನ್ನನ್ನು ಹಿಡಿದು ಒಬ್ಬ ಕವಿಯಾಗಿ ಹೊರಟರು ಮಜ್ರು ಸುಲ್ತಾನ್ಪುರಿ ಅವರು. ಸೊ ಈ ರೀತಿ ಆಕಸ್ಮಿಕವಾಗಿ ಕವಿಯಾದಂಥವರು ಮಜ್ರು ಸುಲ್ತಾನ್ಪುರಿ ಅವರು. ಸಿನಿರಂಗಕ್ಕೆ ಹೇಗೆ ಎಂಟ್ರಿ ಕೊಟ್ಟರು ಅದ್ರ ಬಗ್ಗೆ ಮಾತಾಡ್ತೀನಿ ಇನ್ನೆರಡು ಗೀತೆಗಳ ನಂತರ. ಹೀಗೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಸಾಗಿರುವಂತಹ ಗೀತೆ, ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ, ತೀಜ್ ಶ್ರೀ ಮನ್ಸಲ್ ಚಿತ್ರದ ಗೀತೆ, ಆರ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆಯಲ್ಲಿ.

ಉರ್ದು ಸಾಹಿತ್ಯದಲ್ಲಿ ಅಪಾರವಾದಂತಹ ಅಭಿಮಾನವನ್ನು ಕೇಳಿಸ್ಕೊಂಡಿದ್ದವರು ಮಚರು ಸುಲ್ತಾನ್ ಪುರಿ ಅವರು. ಅವರು ಜಿಗರ್ ಮೊರಾದಾಬಾದಿ ಇವರನ್ನು ತುಂಬ ಆರಾಧನೆ ಮಾಡ್ತಾಯಿದ್ರು ಅಂತಲೇ ಹೇಳಬೇಕು. ಹಾಗೆ ಇವರ ಶಿಷ್ಯರು ಕೂಡ ಆಗಿದ್ದರು. ಒಂದು ಸರ್ತಿ ಹೀಗೆ ಒಂದು ಸಭೆಯಲ್ಲಿ ಇವರು ಸಾಕಷ್ಟು ಪದ್ಯಗಳನ್ನು ಕೂಡ ಹೇಳ್ತಾ ಇರುವಾಗ, ಒಂದು ಉರ್ದು ಕಾವ್ಯ ವಾಚನಗಳನ್ನು ಕೂಡ ಮಾಡ್ತಾ ಇರುವಾಗ, ಫಿಲಮ್ ಪ್ರೊಡ್ಯೂಸರ್ ಆದಂತಹ AR ಖಾರ್ದರ್ ಅವರು ನೋಡಿದ್ರಂತೆ. ಹಾಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೂ ಕೂಡ ಪ್ರಯತ್ನ ಪಟ್ಟು ಇವರ ಒಂದು ಕಾಂಟ್ಯಾಕ್ಟ್ ಕೂಡ ಸಿಕ್ತಂತೆ. ಅದಾದ ನಂತರ ನೀವು ಯಾಕೆ ಸಿನಿಮಾಗೆ ಸಾಹಿತ್ಯ ಬರೀಬಾರ್ದು ಅಂತ ಕೇಳಿದ್ರಂತೆ. ಆಗ ಮಜರೋರು ಒಪ್ಪಲಿಲ್ವಂತೆ. ಹಾಗೆ ಒಪ್ಪದೇ ಇದ್ದವರು ನಂತರ ಸರಾಸರಿ ಸಾವಿರಾರು ಗೀತೆಗಳನ್ನು ಹೇಗೆ ರಚಿಸಿದ್ರು, ಏನು ಕಥೆ, ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಇನ್ನೊಂದು ಗೀತೆಯ ನಂತರ ಹೇಗಿದೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಚಿರಾಗ್ ಚಿತ್ರದ ಗೀತೆ, ಮದನ್ ಮೋಹನ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಹಾಗೆ ಮಜರು ಸುಲ್ತಾನ್ಪುರಿ ಅವರ ಸಾಹಿತ್ಯದಲ್ಲಿ

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನಬಿಲ್ಲಿಗೂ ಗೊತ್ತಿದೆ.
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
5: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
0: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.

ಮಜ್ರು ಸುಲ್ತಾನ್ಪುರಿ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ ಸ್ನೇಹಿತರೆ. ಹಾಗೆ ಒಬ್ಬ ಪ್ರೊಡ್ಯೂಸರ್ ಬಂದು ಕಾಂಟ್ಯಾಕ್ಟ್ ಮಾಡಿದಾಗ ಬೇಡ ನಾನೇನು ಬರೆಯೋದಿಲ್ಲ ಅಂತ ಹೇಳಿದ್ರಂತೆ. ಆಗ ಆ ಒಂದು ಸಂದರ್ಭದಲ್ಲಿ ಜಿಗಾರ್ ಮೊರಾದಾಬಾದಿ, ಇವರು ಉರ್ದುವಿನ ಬಹಳ ವಿದ್ವಾಂಸರು, ಅವರು ಮತ್ತೆ ಕನ್ವಿನ್ಸ್ ಮಾಡಿದ್ರಂತೆ ಮಜ್ರು ಅವ್ರನ್ನ, ಬೇಡ ಒಂದು ಸ್ವಲ್ಪ ಪ್ರಯತ್ನ ಪಡು, ಇದರಿಂದ ನಿನ್ನ ಫ್ಯಾಮಿಲಿನ ನೀವು ಸಪೋರ್ಟ್ ಮಾಡಬಹುದು, ಇದರಿಂದನೂ ಕೂಡ ಸ್ವಲ್ಪ ಹೆಚ್ಚಾಗಿ ಫಿನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಂತೆ. ಅಂಥ ಒಂದು ಸಂದರ್ಭದಲ್ಲಿ ಓಕೆ ಅಂತ ಒಪ್ಕೊಂಡಂತೆ. ಇದಾದ ನಂತರ ಆ ಪ್ರೊಡ್ಯೂಸರ್ ಅವರು ನೌಷದ್ ಅವ್ರ ಹತ್ರ ಕರ್ಕೊಂಡು ಹೋದ್ರಂತೆ, ಮ್ಯೂಸಿಕ್ ಕಂಪೋಸರ್ ನೌಷದ್ ಅವ್ರ ಹತ್ರ ಕರ್ಕೊಂಡು ಹೋದ್ರಂತೆ. ಸೊ ಒಂದು ಟ್ಯೂನನ್ನು ಹೇಳಿ, ಸೊ ಈ ಟ್ಯೂನ್ಗೆ ತಕ್ಕಂತಹ ಸಾಹಿತ್ಯವನ್ನು ಬರಿಬೇಕಾಗತ್ತೆ ಅಂತ ಹೇಳಿದಾಗ, ಒಂದು ಸಾಹಿತ್ಯ ಒಂದು ಎರಡು ಮೂರು ಲೈನನ್ನು ಬರೆದ್ರಂತೆ ಮಜ್ರು ಅವರು. ನೌಷದ್ ಅವರು ತುಂಬಾ ಖುಷಿಪಟ್ಟು ಸಖತ್ತಾಗಿದೆ, ಸೊ ಇವರು ಮುಂದೆ ತುಂಬ ಒಳ್ಳೆ ಭವಿಷ್ಯ ಇದೆ ಅಂತ ನೋಡಿದ್ರಂತೆ. ಆ ಭವಿಷ್ಯ ಸುಳ್ಳಾಗಲಿಲ್ಲ. ಹಾಗೆ ಬರೆದಂತಹ ಸಾಲುಗಳು 1946 ತೆರೆ ಕಂಡಂತಹ ಶಾಜಹಾನ್ ಚಿತ್ರಕ್ಕೆ ಒಂದು ಗೀತೆಯನ್ನು ಬರೆದ್ರಂತೆ. ಇದಾದ ನಂತರ ಹಿಂತಿರುಗಿ ನೋಡಲೇ ಇಲ್ಲ, ಸಾವಿರಾರು ಗೀತೆಗಳನ್ನು ಸಾಲುಗಳನ್ನು ಪುಂಖಾನುಪುಂಖವಾಗಿ ಬರೆದಂತಹ ಹೆಗ್ಗಳಿಕೆ ಮಜ್ರು ಸುಲ್ತಾನ್ಪುರಿ ಅವರಿಗೆ ಸಿಗುತ್ತೆ. ಅವರೇ ಬರೆದಿರುವಂತಹ ಮತ್ತೆರಡು ಸೊಗಸಾಗಿರುವಂತಹ ಗೀತೆಗಳು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರುತ್ತೆ. ಸೊ ಇದಂತೂ ಟಾಪ್ ನಾಚ್ ಗೀತೆಗಳು ಅಂತಲೇ ಹೇಳಬೇಕು. ಸಿಕ್ಕಾಪಟ್ಟೆ ಒಳ್ಳೆಯ, ಪ್ರತ್ಯೇಕ ಕಾಲದಲ್ಲಿಯೂ ಕೂಡ ಕೇಳಬೇಕು ಅನಿಸುವಂತಹ ಗೀತೆಗಳು. ಯಾವತ್ತಿಗೂ ಬಹುಶಃ ಈ ಗೀತೆಗಳಿಗೆ ವಯಸ್ಸೇ ಆಗಲ್ಲ ಅಂತ ಅನಿಸುತ್ತೆ. ಸೊ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಕ್ಯಾರವಾನ್ ಚಿತ್ರದ ಗೀತೆ ಆರ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆಯಲ್ಲಿ, ಹಾಗೆ ಆರ್ ಡಿ ಬರ್ಮನ್ ಮತ್ತು ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಸುಕುನ್ ಕೆ ಪಲ್ನಲ್ಲಿ.

ಮಜ್ರು ಸುಲ್ತಾನ್ಪುರಿ ಅವರ ಕುರಿತಾಗಿ ಮಾತುಕತೆ ಸಾಗ್ತಾ ಇತ್ತು. ಹಾಗೆ ಹಾಡುಗಳು ಕೂಡ ನಡೀತಾ ಇದ್ವು ಸ್ನೇಹಿತರೆ. ಅವರು ಬರೆದಂತಹ ಗೀತೆಗಳು ಸಾವಿರಾರು, ಅವರಿಗೆ ಸಂದಂತಹ ಸನ್ಮಾನಗಳು ಕೂಡ ಹಲವಾರು ಸನ್ಮಾನ ಸಲ್ತು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ಕೂಡ ಪಡೆದಂತಹ ಹೆಗ್ಗಳಿಕೆ ಮಜ್ರು ಸುಲ್ತಾನ್ಪುರಿ ಅವರಿಗೆ ಸಿಗತ್ತೆ. ಹಾಗೆ ಫಿಲ್ಮ್ ಫೇರ್ ಬೆಸ್ಟ್ ಲಿರಿಸಿಸ್ ಅವಾರ್ಡನ್ನು ಕೂಡ ಪಡೆದಂತಹ ಹೆಗ್ಗಳಿಕೆ ಅವರಿಗೆ ಸಿಗತ್ತೆ. ಹಾಗೆ ನಮ್ಮ

ಭಾರತೀಯ ಸಿನಿರಂಗದಲ್ಲಿ ಒಬ್ಬ ಲಿರಿಸಿಸ್ಟ್ಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಬಂದಿದೆ ಅಂದರೆ ಅದು ಮೊಟ್ಟ ಮೊದಲನೇ ಬಾರಿಗೆ ಮಜ್ರು ಸುಲ್ತಾನ್ಪುರಿ ಅವರಿಗೇ ಆಗಿತ್ತು. ಈ ಒಂದು ಹೆಗ್ಗಳಿಕೆ ಪಾತ್ರರಾದರು, ಹಾಗೆ ಹಲವಾರು ಗೀತೆಗಳ ಜೊತೆಗೆ ಇವತ್ತಿಗೂ ನಮ್ಮ ಮನಸ್ಸಲ್ಲಿ ಅಚ್ಚಳಿದರೆ ಅಚರಾಮರರಾಗಿ ಉಳಿದಿರ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದು ತೇಜಾ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಮ್ಯೂಸಿಕಲಿ ಎದ್ದೆಂದಿಗೂ ಯೋರ್ಸ್ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3. ಸಮಯ ಆಗಿದೆ 10:02. ಈ ಸಮಯ ಕನಸಿನ ಲೋಕಕ್ಕೆ ಕರೆದೊಯ್ಯುವಂತಹ ಸಮಯ. ಹೌದು, ಪ್ರೀತಿ ತುಂಬಿದಂತಹ ಕನ್ನಡ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಊಟ ಎಲ್ಲ ಮಾಡಿ ನಿದ್ರೆಗೆ ಜಾರೋ ಸಮಯದಲ್ಲಿ ನಮ್ಮ ಹಾಡುಗಳು ಸಾಥ್ ನೀಡ್ತವೆ ಅಂತ ಹೇಳ್ತಾ ಮೊಟ್ಟ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ. ಹೌದು, ಇವತ್ತು ಏನೇನೆಲ್ಲ ಆಯಿತು ಎಲ್ಲನೂ ಕೂಡ ನೆನಪಿಸ್ಕೊಳ್ಳಿ. ನೂರಾರು ನೆನಪಿನ ಗೀತೆ ಮೂಡಿ ಬರ್ತಾ ಇದೆ. ಅಣ್ಣವರ ಧ್ವನಿಲಿ ಗೀತೆ ಮೂಡಿ ಬಂದಿದೆ, ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತದಲ್ಲಿ. ಈ ಗೀತೆಯೊಂದಿಗೆ ಶುರು ಮಾಡೋಣ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮವನ್ನು. ಈ ಹೊತ್ತಲ್ಲಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ತೇಜಾ.

ಶಿವಸೈನ್ಯ ಚಿತ್ರದ ಗೀತೆಯನ್ನು ಈಗಷ್ಟೇ ಕೇಳಿದ್ರಿ. ಇಳಯರಾಜ ಅವರು ಕೂಡ ಧ್ವನಿಗೊಳಿಸಿದ್ರು, ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬಂದಿತ್ತು. ಇಳಯರಾಜ ಅವರ ಸಂಗೀತ ಸಂಯೋಜನೆ, ಹಾಗೆ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯ ಈ ಗೀತೆಗಿತ್ತು. ಹೌದು, ಸಕ್ಕರೆಯ ಮಾತು ಹೇಳು ಮೆಲ್ಲಗೆ ಅಂದರೆ ಸಕ್ಕರೆಯಂತಹ ಮಾತುಗಳು ಸಾಕಷ್ಟು ಸಾಕಷ್ಟು ಹೇಳ್ತಾ ಹೋಗ್ಬೋದು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಜಾಣ ಚಿತ್ರದ ಗೀತೆ. ಹಂಸಲೇಖ ಅವರ ಸಾಹಿತ್ಯ, ಹಾಗೆ ಅವರದೇ ಸಂಗೀತ ಎಸ್ ಪಿ ಬಿ ಅವರ ಗೋಲ್ಡನ್ ವಾಯ್ಸ್ ಅಲ್ಲಿ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಕನಸಿನ ಲೋಕದಲ್ಲಿ.

ಮ್ಯೂಸಿಕಲಿ ಎಂದಿಗೂ ಯೋರ್ಸ್. ಸ್ನೇಹಿತರೆ, ಈಗಷ್ಟೇ ಸೂಪರ್ ಆಗಿರುವಂತಹ ಗೀತೆಯನ್ನು ಕೇಳಿದ್ರಿ. ಚಿನ್ನ ಚಿತ್ರದ ಗೀತೆ ಇದಾಗಿತ್ತು. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಚಿತ್ರ ಅವರು ಕೂಡ ಧ್ವನಿಗೂಡಿಸಿದ್ರು. ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತದಲ್ಲಿ ಈ ಹಾಡಲ್ಲಿ ಸರಾಸರಿ ಹುಲಿಯ ಒಂದು ಘರ್ಜನೆ ಕೇಳಬಹುದು, ಆನೆಯ ಒಂದು ಧ್ವನಿಯನ್ನು ಕೂಡ ಕೇಳಬಹುದು, ಸಣ್ಣ ಪುಟ್ಟ ಹಕ್ಕಿಯ ಸದ್ದು ಕೂಡ ಕೇಳಬಹುದು. ಇಡೀ ಕಾಡಲ್ಲಿ ಚಿತ್ರಿತವಾದಂತಹ ಗೀತೆ, ಚಿನ್ನದಂತಹ ಗೀತೆ ಇದಾಗಿದೆ. 1994 ತೆರೆ ಕಂಡಂತಹ ಅದ್ಭುತವಾದಂತಹ ಚಿತ್ರದ ಗೀತೆ ಇದಾಗಿದೆ. ಇನ್ನು ಮುಂದಿನ ಗೀತೆ ನೋಡಿ ಬರ್ತಾ ಇದೆ. ಆಹಾ, ಎಷ್ಟೊಂದೆಲ್ಲ ಲೈನ್ ಅಪ್ ಆಗೋಗಿದೆ. ಸೊ ಯಾವ್ದು ಪ್ಲೇ ಮಾಡೋದು, ಯಾವ್ದು ಬಿಡೋದು ಅಂತ ಆಗ್ಬಿಟ್ಟಿದೆ. ಅಹಂ ಪ್ರೇಮಾಸ್ಮಿ ಈ ಚಿತ್ರದ ಗೀತೆ ನೋಡಿ ಬರ್ತಾ ಇದೆ. ವಿ ರವಿಚಂದ್ರನ್ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಸಂಯೋಜನೆಯಲ್ಲಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಹಾಗೆ ಸುನಿಧಿ ಚೌಹಾನ್ ಅವರು ಕೂಡ ಧ್ವನಿಗೊಳಿಸಿದ್ದಾರೆ.

ಮ್ಯೂಸಿಕಲಿ ಎಂದೆಂದಿಗೂ ಯೋರ್ಸ್. ಈಗಷ್ಟೇ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೇಳಿದ್ರಿ ಕಾವ್ಯ ಚಿತ್ರದ ಗೀತೆ ಇದಾಗಿತ್ತು. ದೊಡ್ಡರಂಗೇಗೌಡರ ಸಾಹಿತ್ಯ ಹಾಗೆ ಸಾಧು ಕೋಕಿಲ ಅವರ ಸೂಪರ್ ಕಂಪೋಸಿಷನ್ ಈ ಗೀತೆಗಿತ್ತು. ಮುಂದೆ ನಿಮ್ಮೆಲ್ಲರಿಗೋಸ್ಕರ ಮತ್ತೊಂದು ಸೊಗಸಾದಂತಹ ಗೀತೆ, ಮಧುರ ನಾದವನ್ನು ನುಡಿಸ್ತಾ ಇದ್ದಾರೆ ಸೌಮ್ಯ ಅವರು. ಈ ಧ್ವನಿ ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ಹಾಗೆ ನೆಪೋಲಿಯನ್ ಅವರು ಕೂಡ ಎಸ್ ನಾರಾಯಣ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ಗುಲಾಬಿ ಚಿತ್ರದ ಚಂದದ ಗೀತೆ.

ಮೋಚುಗಾರ ಸೊಗಸುಗಾರ ಚಿತ್ರದ ಗೀತೆಯನ್ನು ಈಗಷ್ಟೇ ಕೇಳಿದ್ರಿ. ಮನು ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬಂದಿತ್ತು ಸ್ನೇಹಿತರಿ. ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಮಂಜುಳಾ ಗುರುರಾಜ್ ಅವರು ಕೂಡ ಧ್ವನಿಗೊಳಿಸಿದರು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಸೊಗಸಾಗಿರುವಂತಹ ಗೀತೆ, ಮತ್ತೆ ಮನು ಅವರ ಧ್ವನಿಯಲ್ಲಿ. ಮುತ್ತಿನಂತಹ ಹೆಂಡತಿ ಚಿತ್ರದ ಟೈಟಲ್ ಟ್ರ್ಯಾಕ್.

ಈ ಥರ ಹಾಡುಗಳನ್ನು ಕೇಳ್ಕೊಳ್ತಾ ನಿದ್ದೆ ಮಾಡ್ತಿದ್ರೆ ಆಹಾ ಎಷ್ಟು ಚಂದ ನಿದ್ದೆ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಯಾಕಂದರೆ ಮಲಗೋ ಮುನ್ನ ಎಲ್ಲ ಟೆನ್ಷನ್ಸ್ನು ಸ್ವಲ್ಪ ಸರಿಸ್ಬಿಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಮಲಗಿದ್ರೆ ಬಹಳನೇ ಸೊಗಸು, ಹಾಗೆ ಬಹಳ ಒಳ್ಳೆಯದು ಕೂಡ. ಸೊಗಸಾಗಿರುವಂಥ ಗೀತೆ ಮೂಡಿ ಬಂದಿತ್ತು ಚಿತ್ರ, ಚಿತ್ರದಿಂದ ಗುರುಕಿರಣ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಹಾಗೆ ಗುರುಕಿರಣ್ ಅವರದೇ ಸಂಗೀತ ಸಂಯೋಜನೆ ಈ ಗೀತೆ ಇತ್ತು. ಮುಂದಿನ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಎಸ್ ಪಿ ಬಿ ಅವರ ಧ್ವನಿಯಲ್ಲಿ. ಸೊಗಸಾಗಿರುವಂಥ ಗೀತೆ ಶ್ರೀಗಂಧ ಚಿತ್ರದ್ದು, ಮಂಜುಳಾ ಗುರುರಾಜ್ ಅವರು ಕೂಡ ಧ್ವನಿಗೊಳಿಸಿದ್ದಾರೆ, ಹಂಸಲೇಖ ಅವರ ಸಾಹಿತ್ಯ, ಹಾಗೆ ಅವರದೇ ಸಂಗೀತ ಈ ಗೀತೆಗಿದೆ.

ಮ್ಯೂಸಿಕಲಿ ಎಂದೆಂದಿಗೂ ಯೋರ್ಸ್ ಸ್ನೇಹಿತರೆ. ಕನಸಿನ ಲೋಕ ಕಾರ್ಯಕ್ರಮದ ಕಡೆಯಲ್ಲಿ ಇದ್ದೀವಿ. ಯಾರ್ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ ಚಿತ್ತಾನಂದ ಟಿ ವಿ ಸರ್ಕಲ್ ಹೊಸದುರ್ಗ ಇಲ್ಲಿಂದ, ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ರಾಜಾರಾಮ್ ವಸುಧಾ ಅವರು ಕೂಡ, ಹಾಗೆ ತೀರ್ಥೇಶ ಚನ್ನಪಟ್ಟಣದಿಂದ. ಮತ್ತು ಕಾರ್ಯಕ್ರಮ ಚೆನ್ನಾಗಿ ಮುಡಿವಂತು ಅಂತ ಹೇಳ್ತಾ ಇದ್ದಾರೆ ನಮ್ಮ ರನ್ನಿಂಗ್ ವತ್ 548. ಹಾಗೆ ಶ್ರೀನಾಥ್ ಅವರು ಮಾಗಡಿ ರೋಡ್ನಿಂದ, ಹಾಗೆ ಪ್ರಭಾಕರಯ್ಯ ಚೈತನ್ಯ ಮಠದ ದೀಪ ಪ್ರಿಯ ಇವರೆಲ್ಲರೂ ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹೊಬಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಕೂಡ, ಮತ್ತು ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡ್ಲಿ ಮಳವಳ್ಳಿಯಿಂದ, ಮತ್ತು ಕಲಬುರಗಿಯಿಂದ ಅಂತ ಹೇಳ್ತಾ ಇದ್ದಾರೆ ಧರ್ಮಣ್ಣ ಧನ್ನಿ ಅವರ ಸಂದೇಶ ಕೂಡ ತಲುಪಿದೆ. ಅಂಜನಪ್ಪ ಅವರ ಸಂದೇಶ ಬಂದಿದೆ, ಹಾಗೆ ಅನಿಲ್ ಜೆ ಕುಷ್ಟಗಿಯಿಂದ, ಮತ್ತು ಗೌತಮಿ ಅವರ ಸಂದೇಶ ಕೂಡ ಬಂದಿದೆ. ಚಂದ್ರಶೇಖರ ನಾಯಕ್ ಜೀವನ್ ಭೀಮಾ ನಗರದಿಂದ, ಹಾಗೆ ಮಂಜುರಾಣಿ ಮೈಸೂರಿನಿಂದ, ಜಮಖಂಡಿಯಿಂದ ವಿಶ್ವ, ಹಾಗೆ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದು ತೇಜ. ನೀವು ಕೂಡ ಕನಸಿನ ಲೋಕಕ್ಕೆ ಜಾರಿ ಹಾಯಾದ ನಿದ್ರೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಶುಭರಾತ್ರಿ.